ಇಂದ್ರೇಣ ಚ ಮರುತ್ವತ ಚ ಮರುತ್ವತ ಮರುತ್ವತ ಚ ಮರುತ್ವತ ಮರುತ್ವತೇತಿ ಮರುತ್ವತ ಆದಿತ್ಯೇಭಿಶ್ಚ ಚಾದಿತ್ಯೇಭಿರಾದಿತ್ಯೇಭಿಶ್ಚ ರಾಜಭಿಃ ಚ ರಾಜಭಿರಾಜಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ ಓಂ ಉತತ್ಯಂತ್ಯಮುತೋತತ್ಯಂಚಮಸಂ ತ್ಯಂಚಮಸಂ ಚಮಸಂತ್ಯಂತ್ಯಂಚಮಸನ್ನವಂ.

ಸಾತಾ ಹವಾಮಹೇ ಹವಾಮಹ ಇತಿ ಹವಾಮಹೇ ಸೋಮಪಾ ಸೋಮಪೀತಯೇ ಸೋಮಪೀತಯೇ ಸೋಮಪಾ ಸೋಮಪಾ ಸೋಮಪೀತಯೇ ಸೋಮಪೇತಿ ಸೋಮಪಾ ಸೋಮಪೀತಯ ಇತಿ ಸೋಮಪೀತಯೇ.

ಏಹ ಇಹ ಗಚ್ಚತಾಂ ಗಚ್ಚತಾಮಿಹೇಹ ಗಚ್ಚತಾಂ ಗಚ್ಚತಾಮಿತಿ ಗಚ್ಚತಾಂ ತಾ ಮಹಾಂತಾ ಮಹಾಂತಾ ತಾ ತಾ ಮಹಾಂತಾ ಸದಸ್ಪತೀ.

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligo Namaskara. Srimad Bhagavatadalli ondu upadeshada shlokavide. ಯಾವುದರ ಬಗ್ಗೆ ಅಂದರೆ, ಉತ್ತಮವಾದ ಭಕ್ತರು ಯಾರು, ಭಕ್ತ ಯಾರು, ಉತ್ತಮವಾದ ಭಕ್ತ ಯಾರು ಅನ್ನೋದ್ರ ಬಗ್ಗೆ ಈ ಉಪದೇಶ ಮಂತ್ರವಿದೆ. ಸರ್ವಭೂತೇಶು ಯಹ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತೀ ಆತ್ಮನಿ ಯೇಷ ಭಾಗವತೋತ್ತಮ. ಇದರರ್ಥ ಏನು ಅಂತಂದರೆ, ಯಾವನು ತನ್ನಲ್ಲಿರುವ ಆತ್ಮವಸ್ತುವೇ ಎಲ್ಲ ಸಚರಾಚರ ಸರ್ವ ಜೀವಗಳಲ್ಲಿ ಅದೇ ಆತ್ಮವು ಇದೆ ಅಂತ ಕಂಡುಕೊಳ್ತಾನೋ, ಅದರಲ್ಲಿದೆ ಅಂತ ನಂಬುವುದು ಮಾತ್ರ ಅಲ್ಲ, ಕಾಣ್ತಾ ಇದ್ದಾನೆ ಎಲ್ಲ ಸಚರಾಚರ ಜೀವಿಗಳಲ್ಲಿ ತನ್ನಲ್ಲಿರುವ ಆತ್ಮವೇ ಎಲ್ಲದರಲ್ಲೂ ಇದೆ ಅಂತ ಈತ ಕಾಣ್ತಾನೆ. ಈತನೇ ಅತ್ಯುತ್ತಮನಾದ ಭಕ್ತ ಅಂತ ಇದು ಹೇಳುತ್ತೆ ಈ ಶ್ಲೋಕ. ಈಗ ನಾವು ತಿರುಜ್ಞಾನ ಸಂಬಂಧರವರ ಚರಿತ್ರೆಗೆ ಹೋಗೋಣ. ತಿರುಜ್ಞಾನ ಸಂಬಂಧರವರಿಗೆ ಈಗ 7 ವರ್ಷ ವಯಸ್ಸಾಗಿದೆ. 7 ವರ್ಷ ವಯಸ್ಸಾದರೆ ಅವರ ತಂದೆಯವರು ಶಿವಪಾದ ಹೃದಯ ಅವರು ಮಗುವಿಗೆ ಬ್ರಹ್ಮೋಪದೇಶ ಮಾಡಿಸಬೇಕು ಅಂತ ಇಚ್ಛೆ ಪಡ್ತಾರೆ. ಬ್ರಹ್ಮೋಪದೇಶದ ಕಾರ್ಯಕ್ರಮ ನಡೆಯುತ್ತೆ. ಬ್ರಹ್ಮೋಪದೇಶದ ಕಾರ್ಯವನ್ನು ನಡೆಸಿಕೊಡುವ ಬ್ರಾಹ್ಮಣರೆಲ್ಲ ವಿದ್ವಾಂಸರು, ವೇದಗಳು ಎಲ್ಲ ತಿಳಿದವರು, ಪಂಡಿತರು, ಅವರೆಲ್ಲ ನಡೆಸಿಕೊಡ್ತಾರೆ. ನಡೆಸಿಕೊಟ್ಟ ಮೇಲೆ ಮಗುವಿಗೆ ತಿರುಜ್ಞಾನ ಸಂಬಂಧರವರು ಒಂದೊಂದಾಗಿ ವೇದದಲ್ಲಿರುವ ಶ್ಲೋಕಗಳನ್ನು ಪುಂಖಾನುಪುಂಖವಾಗಿ ನಿರರ್ಗಳವಾಗಿ ಹೇಳ್ತಾ ಬರ್ತಾರೆ ತಿರುಜ್ಞಾನ ಸಂಬಂಧರು. ಇದನ್ನು ನೋಡಿದ ಕೂಡಲೇ ಆ ಬ್ರಾಹ್ಮಣರುಗಳು, ಪುರೋಹಿತರುಗಳು ಇರ್ತಾರಲ್ಲ, ದಿಗ್ಭ್ರಾಂತರಾಗ್ತಾರೆ. ಇಷ್ಟು ಚಿಕ್ಕ ಮಗುವಿಗೆ ಹೇಗೆ ಇವೆಲ್ಲ ಗೊತ್ತಾಗಿದೆ, ಈಗಾಗಲೇ ಗೊತ್ತಾಗ್ಬಿಟ್ಟಿದೆಯಲ್ಲ ಹೇಗೆ ಅಂತ ಅವರು ಭಾವಿಸಿದ್ರೆ, ವೇದಾಂತ ಪುರುಷನೇ ಈ ಮಗುವಿನ ರೂಪದಲ್ಲಿ ಬಂದಿದ್ದಾನಾ ಅಂತ ಆಶ್ಚರ್ಯಪಡ್ತಾರೆ. ಹಾಗೆ ಮಗು ಹೇಳ್ತಾ ಇದೆ ಶ್ಲೋಕಗಳೇ, ವೇದಾಂತಗಳಿಂದ ವೇದಗಳಿಂದ ಶ್ಲೋಕಗಳನ್ನು ಒಂದಾದ ಮೇಲೆ ಒಂದು ಹೇಳ್ತಾ ಇದೆ. ಇದನ್ನು ಕೊಂಡುಕೊಂಡ ಆ ವಿದ್ವಾಂಸರಾದ ಬ್ರಾಹ್ಮಣರುಗಳು, ಅವರಿಗೆ ಎಷ್ಟೋ ವಿಷಯಗಳು ವೇದದ ಬಗ್ಗೆ ಗೊತ್ತಿರೋದಿಲ್ಲ, ಅದೆಲ್ಲವನ್ನು ಈ ತಿರುಜ್ಞಾನ ಸಂಬಂಧರವರಿಂದ ತಿಳಿದುಕೊಳ್ಳುವುದಲ್ಲದೆ ಅವರಿಗೆ ಆ ವಿಷಯಗಳ ಬಗ್ಗೆ ಇದ್ದ ಸಂಶಯಗಳು ಅದನ್ನೆಲ್ಲ ಅವರಿಂದ ತಿಳಿದುಕೊಂಡು ತಮ್ಮ ಸಂಶಯಗಳನ್ನು ನಿವಾರಿಸಿಕೊಳ್ತಾರೆ. ತಿರುಜ್ಞಾನ ಸಂಬಂಧರು ಏನು ಹೇಳ್ತಾರೆ, ವೇದಗಳೆಲ್ಲ ಸಾರವೆಲ್ಲ ಈ ಪಂಚಾಕ್ಷರ ಮಂತ್ರದಲ್ಲಿದೆ. ಓಂ ನಮಃ ಶಿವಾಯ, ಈ ಪಂಚಾಕ್ಷರ ಮಂತ್ರದಲ್ಲಿ ವೇದಗಳ ಸಾರವೇ ಅಡಗಿದೆ ಅಂತ ಹೇಳಿ ಆಗ ಒಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹವನ್ನು ಈಗ ಕೇಳೋಣ. ಅದಲ್ಲದೆ ಇನ್ನೊಂದು ಶೇಳ್ಕಿಯಾರ್ ಇವರು ಏನು ಹೇಳ್ತಾರೆ ಅಂತಂದರೆ, ಹುಟ್ಟೇ ಇಲ್ಲದ ಈ ತಿರುಜ್ಞಾನ ಸಂಬಂಧರವರಿಗೆ 2 ಸಲದ ಹುಟ್ಟು ಅಂದರೆ ದ್ವಿಜ ಅಂದರೆ 2ನೇ ಸಲ ಬ್ರಹ್ಮೋಪದೇಶವಾದಾಗ ಅವರು ಬ್ರಾಹ್ಮಣರಾದಾಗ 2ನೇ ಸಲ ಹುಟ್ಟುತ್ತಾನೇನೋ ಒಂದು ಪ್ರತೀತಿ. ಇದನ್ನು ನಡೆಸಿದರು ಅಂತ ಹೇಳಿ ಒಂದು ರಿಮಾರ್ಕ್ ಮಾಡಿದ್ದಾರೆ. ಈಗ ಈ ಪದಿಹವನ್ನು ನಾವು ಕೇಳೋಣ.

ಚಿತ್ರಂಬರಂ. ಪದ್ಯವನ್ನು ನಾವು ಕೇಳಿದ್ವಿ. ಅವರು ಹಾಡಿದ ಎಲ್ಲ ಪದ್ಯದಲ್ಲಿರುವ ಎಲ್ಲ ಪದ್ಯಗಳನ್ನು ನಾವು ಹಾಡಿಲ್ಲ, ಬರೀ 3 ಪದ್ಯಗಳನ್ನು ಹಾಡಿದ್ದೀವಿ, ಸ್ಟಾಂಜಾಸು. ಅದರ ಅರ್ಥ ಏನು ಅನ್ನೋದನ್ನು ಇವಾಗ ನಾನು ವಿವರಿಸ್ತೇನೆ. ಹೀಗೆ ಹೇಳ್ತಾರೆ, ಜಾಗೃತ ಸ್ಥಿತಿಯಲ್ಲಿದ್ದರೂ ಸರಿ, ನಿದ್ರಾಸ್ಥಿತಿಯಲ್ಲಿದ್ದರೂ ಸರಿ, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಭಕ್ತಿಪೂರ್ವಕವಾಗಿ, ಶ್ರದ್ಧಾಪೂರ್ವಕವಾಗಿ ಈ ಪಂಚಾಕ್ಷರ ಮಂತ್ರವನ್ನು ನಾವು ಸದಾ ಜಪಿಸಬೇಕು, ಧ್ಯಾನಿಸಬೇಕು. ಏಕೆ ಅಂತಂದರೆ, ಯಮನು ಮಾರ್ಕಂಡೆಯನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಅಟ್ಟಿಸ್ಕೊಂಡು ಬಂದಾಗ ಮಾರ್ಕಂಡೆಯ ಏನು ಮಾಡ್ತಾನೆ, ಶಿವನಲ್ಲಿ ಬಂದು ತಬ್ಬಿಕೊಂಡು ಶರಣಾಗತನಾಗಿ ಈ ಪಂಚಾಕ್ಷರ ಮಂತ್ರವನ್ನು ಹೇಳ್ತಾನೆ. ಓಂ ನಮಃ ಶಿವಾಯ ಅಂತ ಹೇಳಿ ಈಶ್ವರನನ್ನು ತಬ್ಬಿಕೊಳ್ತಾನೆ. ಈ ಮಂತ್ರದ ಮಹಿಮೆ ಬಲ ಎಷ್ಟು ಅಂತಂದರೆ, ಶಿವನು ಮಾರ್ಕಂಡೇಯನನ್ನು ಕಾಪಾಡಿದ್ದು ಮಾತ್ರ ಅಲ್ಲ, ಯಮನನ್ನು ಒದ್ದು ಓಡಿಸಿದ ಅಂತ 1ನೇ ಸ್ಟ್ಯಾಂಜಾದ ಅರ್ಥ. ಮತ್ತೊಂದು ಏನು ಹೇಳುತ್ತೆ ಅಂತಂದರೆ, ನಮಗೆ ಎಷ್ಟೋ ಬಾಧೆಗಳು ಬರುತ್ತೆ, ಕೆಮ್ಮು, ಶೀತ, ನೆಗಡಿ ಇಂತಹ ಬಾಧೆಗಳು, ಮತ್ತು ಇನ್ನೇನೋನೋ ತೊಂದರೆಗಳು, ಸಂಕಷ್ಟಗಳು ಇವೆಲ್ಲ, ಮತ್ತು ನಾವು ಮಾಡಿದ ಕರ್ಮಫಲಗಳಿಂದ ಎಷ್ಟೆಷ್ಟೋ ಕಷ್ಟಗಳು ಬರಬಹುದು, ಬರುತ್ತೆ. ಅದು ಈ ಜನ್ಮದಕ್ಕೆ ಮಾತ್ರ ಲಿಮಿಟ್ ಆಗಿರೋದಿಲ್ಲ, ಮುಂದಿನ ಜನ್ಮಗಳಿಗೂ ಅಟ್ಟಿಸ್ಕೊಂಡು ಬರುತ್ತೆ. ಅಂಥಾಗ ಬಂದಾಗ ಕೂಡ ಈ ಪಂಚಾಕ್ಷರ ಮಂತ್ರ ಅನ್ನೋದು ನಮಗೆ ಆಧಾರ. ಇದು ಯಾವ ಕರ್ಮಫಲವನ್ನು ಕೂಡ ನಮಗೆ ತಟ್ಟದ ಹಾಗೆ ಕಾಪಾಡುತ್ತೆ, ಅದು ನಮಗೆ ಆಧಾರ, ಅದೇ ಆಶ್ರಯ ಪಂಚಾಕ್ಷರ ಮಂತ್ರವೇ. ಏನಾದರೂ ನಮ್ಮ ಕರ್ಮಫಲಗಳಿರಲಿ, ಅದು ಮುಟ್ಟೋದಿಲ್ಲ, ನಮ್ಮ ತಗಲಿಸೋದಿಲ್ಲ ಅಂತ 2ನೇ ಪದ್ಯದ ಅರ್ಥ. ಕೊನೆಯದು ಮಾಮೂಲಾಗಿ ಅವರ ನಾಮಾಂಕಿತವಿರುತ್ತೆ. ಅವರು ಏನು ಹೇಳ್ತಾರೆ ಅಂತಂದರೆ, ಶೀರ್ಘಾಯ ರಾಜಕುಮಾರನಾದ ನಾನು, ಎಲ್ಲ ವೇದಗಳನ್ನು ತಿಳಿದ ನಾನು ಈ ಪದ್ಯವನ್ನು ರಚಿಸಿದ್ದೇನೆ. ಈ ಪದ್ಯವನ್ನು ಯಾರು ಹಾಡುತ್ತಾರೋ ಭಕ್ತಿಯಿಂದ, ಅವರು ದೇವರೇ, ಸಾಕ್ಷಾತ್ ದೇವರುಗಳೇ ಆಗಿಬಿಡ್ತಾರೆ, ದೇವರಾಗ್ತಾರೆ ಅಂತ 3ನೇ ನಾವು ಕೊನೆಯಲ್ಲಿ ಹಾಡಿದ ಸ್ಟ್ಯಾಂಜಾದ ಅರ್ಥ. ಈಗ ಮುಂದಕ್ಕೆ ಹೋಗೋಣ. ಮುಂದೆ ಇವರನ್ನು ಭೇಟಿ ಮಾಡೋದಕ್ಕೆ ತಿರುನಾವುಕ್ಕರ್ ಸರ್ ಬರ್ತಾಯಿದ್ದಾರೆ. ಅವರಿಗೆ ಗೊತ್ತಾಗಿದೆ ಇಲ್ಲಿ ನಮ್ಮ ತಿರುಜ್ಞಾನ ಸಂಬಂಧರಿದ್ದಾರೆ ಅಂತ ಹೇಳಿ, ಅವರು ಮಹಾಮಹಿಮರಲ್ವೇ, ಅವರನ್ನು ಭೇಟಿ ಮಾಡಬೇಕು, ಅವರನ್ನು ನೋಡಿ ನಮಸ್ಕಾರ ಮಾಡಬೇಕು ಅಂತ ತಿರುನಾವುಕ್ಕರ್ ಸರ್ ಬರ್ತಾ ಇದ್ದಾರೆ. ತಿರುನಾವುಕ್ಕರ್ ಸರ್ ಅವರು ಬರೋದನ್ನು ಶೇಟ್ಕಿಯಾರ್ ಹೇಗೆ ವಿವರಿಸ್ತಾರೆ ಅಂತಂದರೆ, ಅವರಿಗೆ ಭಕ್ತಿ ಅನ್ನೋದು ಇವರನ್ನು ನೋಡೋದರಿಂದ, ಸಾಕ್ಷಾತ್ ಪರಮೇಶ್ವರನ ನೋಡೋ ಅನುಭವ ಅವರಿಗೆ, ಆದ್ದರಿಂದ ಕಣ್ಣಿನಲ್ಲಿ ಕಣ್ಣೀರು ಧಾರೆ ಭಕ್ತಿ. ನಾವು ತಿರುಜ್ಞಾನ ಸಂಬಂಧನ ನೋಡ್ತಾ ಇದ್ದೀವಿ ಅಂತ, ಮತ್ತು ಆ ಪ್ರೀತಿಯಿಂದ ಹೃದಯದೆಲ್ಲ ಭಾರವಾಗಿದೆ ಅಂತೆ. ಮೈಮೇಲೆ ಒಂದು ಚಿಕ್ಕ ವಸ್ತ್ರವನ್ನು ಮಾತ್ರ ಉಟ್ಕೊಂಡಿದ್ದಾರೆ, ಅದು ಬಹಳ ಭಾರವಾಗಿ ಕಾಣ್ತಾ ಇದೆಯಂತೆ. ಮೈಯೆಲ್ಲ ವಿಭೂತಿ ಪೂಸ್ಕೊಂಡಿದ್ದಾರೆ. ಮತ್ತು ತಿರುನಾವಕ್ಕರ್ಸರದು ಅವರು ಯಾವಾಗಲೂ ಹೆಗಲ ಮೇಲೆ ಒಂದು ಉಪಕರಣ, ಹುಲ್ಲು ಕೆತ್ತುವ ಸಾಧನ, ಅದನ್ನು ಇಟ್ಕೊಂಡಿರ್ತಾರೆ. ಇದನ್ನೆಲ್ಲ ಇಟ್ಕೊಂಡು ಇವರನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಆ ಹುಟ್ಟಿದ ವಸ್ತ್ರ ಕೂಡ ಬಹಳ ಭಾರವಾಗಿ ಕಾಣ್ತಾ ಇದೆಯಂತೆ. ಅಷ್ಟು ಭಕ್ತಿಯಿಂದ ಬಂದು ಇವರನ್ನು ಭೇಟಿ ಆಗ್ತಾ ಇದ್ದರೆ ತಿರುಜ್ಞಾನ ಸಂಬಂಧರಿಗೂ ಗೊತ್ತಾಗುತ್ತೆ. ಇಬ್ಬರೂ ಒಬ್ಬರಿಗೊಬ್ಬರು ಭೇಟಿ ಮಾಡಿ ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾರು? ತಿರುನಾವುಕ್ಕರ್ಸರು ತಿರುಜ್ಞಾನ ಸಂಬಂಧರಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ಅವರು ಚಿಕ್ಕವರು, ಇವರಿಗೆ ವಯಸ್ಸು ಸುಮಾರು 60-65 ಆಗಿದೆ ತಿರುನಾವುಕ್ಕರ್ಸರಿಗೆ, ತಿರುಜ್ಞಾನ ಸಂಬಂಧರು ಸುಮಾರು 7 ವರ್ಷ. ಒಬ್ರಿಗೊಬ್ಬರು ನಮಸ್ಕಾರ ಮಾಡಿದ್ರೆ, ಅಯ್ಯೋ ನೀವು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರ, ನಾನು ಚಿಕ್ಕವನಲ್ವಾ ಅಂತ ಹೇಳಿ ಅವರನ್ನು ಹಿಡಿದು ಎತ್ತಿ, ಅಪ್ಪರೇ ಅಂದರೆ ನನ್ನ ತಂದೆಯವರ ಸಮಾನ ಅಂತ,
ಅಪ್ಪರೇ ಅಂತಂದರೆ ತಂದೆಯವರೇ ಅನ್ನೋ ಸಂಬೋಧನೆಯನ್ನು ಮಾಡಿ ಅವರಿಗೆ ಮರ್ಯಾದೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಮೇಲಕ್ಕೆ ಅವರನ್ನು ನಿಲ್ಲಿಸ್ತಾರೆ. ಈ ಅಪ್ಪರೇ ಅನ್ನೋ ಸಂಬೋಧನೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಪರಮೇಶ್ವರನು ತಿರುನಾವುಕ್ಕರಸರಿಗೆ ತಿರುನಾವುಕ್ಕರಸರ್ ಅಂತ ಒಂದು ಅವರೇ ಕೊಟ್ಟ ಹೆಸರು. ತಿರುನಾವುಕ್ಕರಸರು ಅಂದರೆ ವಾಗೀಶ್ವರವರು ಹೇಳಿದ ಮಾತೆಲ್ಲ ಅತ್ಯುತ್ತಮವಾದ ಮಾತುಗಳು, ಪದಿಹೆಗಳು. ಅವರಿಗೆ ಪರಮಾತ್ಮನೇ ತಿರುನಾವುಕ್ಕರಸರು ಅಂತ ಹೇಳಿದ್ದು. ಈಗ ತಿರುಜ್ಞಾನ ಸಂಬಂಧದಲ್ಲಿ ಏನು ಹೇಳಿದರು ಅದಕ್ಕಿಂತ ಉತ್ತಮವಾದ ಅಪ್ಪರೇ ಅಂತ ಕರೆದಿದ್ದು, ಇವಾಗಲೂ ಸಹ ತಿರುನಾವುಕ್ಕರಸರನ್ನು ಹೆಸರಿಗಿಂತ ಅಪ್ಪರ್ ಅನ್ನೋದು ಅಪ್ಪರ ಹೆಸರಾಗಿದೆ. ದಿಸ್ ಈಸ್ ಅನ್ ಅಪ್ಪರ್ ನೇಮ್. ಗೊತ್ತಾಯ್ತೆ, ಅಪ್ಪರ್ ಅಂತಂದರೆ ಅಷ್ಟು ಅವರ ಭಕ್ತಿ. ತಂದೆಯವರನ್ನು ನೋಡಿದ ಹಾಗೆ, ಸಾಕ್ಷಾತ್ ಪರಮಾತ್ಮನನ್ನು ನೋಡಿದ ಹಾಗೆ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡಿಕೊಂಡು ಬಹಳ ಆನಂದದಿಂದ ತಬ್ಬಿಕೊಳ್ತಾರೆ. ತಿರುಜ್ಞಾನ ಸಂಬಂಧರವರು ಅಪ್ಪರೇ ಅಂತ ಸಂಬೋಧಿಸ್ತಾರೆ. ಆಗ ನಮ್ಮ ತಿರುನಾವುಕ್ಕರಸರು ಏನು ಹೇಳ್ತಾರೆ ಅಂತಂದರೆ, ಬಹಳ ವಿನಯದಿಂದ, ಅತಿ ವಿನಯದಿಂದ, ನಾನು ನಿಮ್ಮ ಸೇವಕ, ನಿಮ್ಮ ಒಬೀಡಿಯಂಟ್ ಅಂದರೆ ವಿಧೇಯಕನಾದ ಸೇವಕ ಅಂತ ಅತಿ ನಮ್ರತೆಯಿಂದ ಅವರಿಗೆ ಹೇಳ್ತಾರೆ. ತಿರುಜ್ಞಾನ ಸಂಬಂಧರವರು ಏನು ಭಾವಿಸಿದ್ದಾರೆ ಅಂತಂದರೆ, ತಿರುನಾವುಕ್ಕರಸರವರು ಬರುವುದು ನಮ್ಮ ಊರಿನ ಪುಣ್ಯ, ನಮ್ಮೆಲ್ಲರ ಪುಣ್ಯ ಅಂತ ಅವರು ಭಾವಿಸಿದ್ದಾರೆ. ಹೀಗೆ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಸಮಾಗಮವಾದ ಮೇಲೆ ದೇವಸ್ಥಾನದ ಕಡೆ ಹೋಗ್ತಾರೆ. ದೇವಸ್ಥಾನದಲ್ಲಿ ತಿರುಜ್ಞಾನ ಸಂಬಂಧರವರಿಗೆ ಹೇಳ್ತಾರೆ, ನೋಡಿ ನಿಮ್ಮ ದೇವರು ಇವರು, ಇವರ ಬಗ್ಗೆ ನೀವು ಬೇಕಾದಷ್ಟು ಪದಿಗಳನ್ನು ಹಾಡಿ ಅಂತ ಹೇಳ್ತಾರೆ. ಆವಾಗ ಅವರು ಪದಿಗಳನ್ನು ರಚಿಸಿ ಹಾಡ್ತಾರೆ, ಇವರು ಹಾಡ್ತಾರೆ. ಈ ವಿಷಯವನ್ನು, ಈ ಸಮಾಗಮವನ್ನು ನಮ್ಮ ಶೇಟ್ಟಿಯಾರು ಬಹಳ ಅದ್ಭುತವಾಗಿ ಹೀಗೆ ವಿವರಿಸ್ತಾರೆ. ಅವರು ತಿರುಜ್ಞಾನ ಸಂಬಂಧರವರು ಒಂದು ಜ್ಞಾನವೆಂಬ ಕಡಲು, ಸಮುದ್ರ, ಜ್ಞಾನವೆಂಬ ಕಡಲು. ತಿರುನಾವುಕ್ಕರಸರು ವಾಗೀಶರು, ಅವರೂ ಮಹಾಕಡಲು. ಎರಡು ಕಡಲುಗಳು ಸೇರಿದರೆ ಹೇಗಾಗುತ್ತೋ, ಎರಡು ಕಡಲುಗಳು ಸಮಾಗಮವಾದರೆ ಹೇಗಾಗುತ್ತೋ, ಆ ತರಹ ಇವರಿಬ್ಬರ ಸಮಾಗಮವು ಅಷ್ಟು ಘನವಾಗಿದ್ದಿತು ಅಂತ ಶೇಟ್ಕಿಯಾರವರು ವಿವರಿಸ್ತಾರೆ. ಆಮೇಲೆ ಇವರು ನಿಮ್ಮ ದೇವರು ನೋಡಿ ನೀವು ಪದ್ಯಗಳನ್ನು ರಚಿಸಿ ಹಾಡಿ ಅಂತಾರೆ, ಅವರು ಹಾಡ್ತಾರೆ. ಆಮೇಲೆ ತಿರುನಾವುಕ್ಕರಸರು ಅವರು ಮುಂದೆ ಹೋಗ್ತಾರೆ. ನಮ್ಮ ತಿರುಜ್ಞಾನ ಸಂಬಂಧರು ಏನು ಮಾಡ್ತಾರೆ, ಎಲ್ಲ ಕ್ಷೇತ್ರಗಳು ಒಂದೊಂದಾಗಿ ಕ್ಷೇತ್ರಗಳು ಎಲ್ಲ ನೋಡಿಕೊಂಡು ಸಂದರ್ಶಿಸಿ ತಿರುಪಾಚಿಲಾಶ್ರಮಂ ಅನ್ನುವ ಸ್ಥಳಕ್ಕೆ, ಬೇರೆ ಸ್ಥಳಗಳನ್ನೆಲ್ಲ, ಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿ ತಿರುಪಾಚಿಲಾಶ್ರಮಂ ಅನ್ನೋ ಕ್ಷೇತ್ರಕ್ಕೆ ಬರ್ತಾರೆ. ಇವರ ಜೊತೆಯಲ್ಲಿ ತಂದೆಯವರು ಇರ್ತಾರೆ. ಆ ಊರಿಗೆ ಬರ್ತಾ ಇದ್ದರೆ ಅಲ್ಲಿ ಕುಲ್ಲಿಮಳವನ್ ಅಂತ ಒಬ್ಬ, ಆ ಊರಿನ ಪ್ರಾಂತ್ಯದ ಒಬ್ಬ ಚಿಕ್ಕ ರಾಜ ಅಂತ ಇಟ್ಕೊಳ್ಬೋದು, ಕೊಲ್ಲಿಮಳವನ್ ಅಂತ. ಆತನಿಗೆ ಒಬ್ಬ ಸುಂದರಿಯಾದಂಥ, ಲಾವಣ್ಯವತಿಯಾದಂಥ, ಸುಮಾರು 16 ವರ್ಷದ ವಯಸ್ಸಿನ ಮಗಳಿರ್ತಾಳೆ. ಅನ್ಫಾರ್ಚುನೇಟ್ಲಿ ಆ ಮಗಳಿಗೆ ಒಂದು ಕೆಟ್ಟ ಕಾಯಿಲೆ, ಏನು ಅಂತಂದರೆ ಈ ಎಪಿಲೆಪ್ಸಿ ಅಂತ ಹೇಳ್ತಾರಲ್ಲ, ಎಪಿಲೆಪ್ಸಿ ಅಂತಂದರೆ ಮೂರ್ಛೆ ರೋಗದ ತರಹ ಅಂತ ಹೇಳ್ಬೋದು, ಮೈ ಕೈಯೆಲ್ಲ ಎಳೆದುಕೊಂಡು ಇರುವಂಥ ರೋಗ ಇರುತ್ತೆ. ಎಷ್ಟು ವೈದ್ಯಕೀಯ ಚಿಕಿತ್ಸೆ ಮಾಡಿದ್ರೂ ಕೂಡ ಏನೂ ಫಲಕಾರಿಯಾಗೋದಿಲ್ಲ. ವೈದ್ಯರು ಹೇಳಿಬಿಡ್ತಾರೆ, ನಮ್ಮಿಂದ ವಾಸಿ ಮಾಡೋಕ್ಕಾಗೋದಿಲ್ಲ, ಭಗವಂತನೇ ನಿಮ್ಮ ಮಗಳನ್ನು ಕಾಪಾಡಬೇಕು ಅಂತ. ಆ ಹೇಳಿಬಿಟ್ಟ ನಂತರ ಈ ರಾಜ ಏನು ಮಾಡ್ತಾನೆ, ಇನ್ನು ಪ್ರಯೋಜನವಿಲ್ಲ, ಯಾರನ್ನಿನ್ನು ಕೈ ಹಿಡಿಬೇಕೋ, ಭಗವಂತನನ್ನೇ ಕೈ ಹಿಡಿಬೇಕು, ಅವನೇ ರಕ್ಷಕ ಅಂತ ಹೇಳಿಬಿಟ್ಟು ಆ ಮಗಳನ್ನು ಕರೆದುಕೊಂಡು ಬಂದು ಆ ದೇವಸ್ಥಾನದಲ್ಲಿ ಇರಿಸ್ತಾರೆ. ದೇವರೇ, ನೀನೇ ಇನ್ನು ನನಗೆ ಗತಿ, ಈ ಮಗಳನ್ನು ನೀನು ಏನು ಮಾಡ್ತೀಯೋ, ಏನು ಮಾಡಪ್ಪ, ನಿನ್ನ ಕೈನಲ್ಲಿ ಹಾಕಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ಇವರಿಗೆ ಒಂದು ದೂರದಿಂದ ಒಂದು ಘೋಷ ಕೇಳುತ್ತೆ ಈ ರಾಜರಿಗೆ. ಏನು ಅಂತಂದರೆ, ದೂರದಲ್ಲಿ ಕಹಳೆ, ಜನಗಳು ಜಯಘೋಷ ಮಾಡ್ತಾ ಇರುವುದು, ಇದರೆಲ್ಲ ಶಬ್ದ ಕೇಳುತ್ತೆ. ಏನಿದು ಅಂತಂದರೆ ಹೀಗೆ ಕೇಳುತ್ತೆ, ಶೀರ್ಗಾರಿ ವೇಂದರ್ ಒಂದಾರ್, ಕೌಣಿಯರು ತಲೆವಾರ್ ಒಂದಾರ್, ಜ್ಞಾನ ಪಾಲುಂಡ ಜ್ಞಾನ ಸಂಬಂಧರ್ ಒಂದಾರ್ ಅನ್ನೋ ಘೋಷಗಳು ಕೇಳ್ತಾ ಇದೆ. ಇದರ ಅರ್ಥ ಏನು ಅಂತಂದರೆ, ಶೀರ್ಗಾರಿಯ ಒಬ್ಬರು ಮುಖ್ಯಸ್ಥರು ಬಂದರು, ಬರ್ತಾ ಇದ್ದಾರೆ. ಕೌಣಿಯರ್ ತಲೆಯವರ್ ಅಂದರೆ ಕೌಂಡಿನ್ಯ ಗೋತ್ರದ ಮುಖ್ಯ ಪ್ರಮುಖವಾದ ವ್ಯಕ್ತಿಗಳು ಬರ್ತಾ ಇದ್ದಾರೆ.
ಜ್ಞಾನದ ಹಾಲನ್ನು ಉಂಡಂತಹ ತಿರುಜ್ಞಾನ ಸಂಬಂಧರು ಬರ್ತಾ ಇದ್ದಾರೆ ಎನ್ನುವ ಘೋಷ ದೂರದಿಂದ ಕೇಳಿಸತ್ತೆ. ತಕ್ಷಣವೇ ಏನು ಮಾಡಿದ್ರು, ಮಗಳನ್ನು ಅದೇ ಬಿಟ್ಟುಬಿಟ್ರು, ಮರತೇ ಬಿಟ್ಟರು. ತಿರುಜ್ಞಾನ ಸಂಬಂಧರನ್ನು ಅವರನ್ನು ಸ್ವಾಗತಿಸಬೇಕಲ್ಲ, ಅದಕ್ಕೆಲ್ಲ ಬೇಕಾದ ಏರ್ಪಾಡುಗಳನ್ನೆಲ್ಲ ತಕ್ಷಣವೇ ಮಾಡಿ ಮಾಡಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪಂದಾಳುಗಳು ಹಾಕಿ ಹೂಗಳು ಎಲ್ಲಾನು ಮಾಲೆಗಳು ಎಲ್ಲ ಸರಿಯಾಗಿ ಏರ್ಪಾಡು ಮಾಡಿ ಅಂತ ಏರ್ಪಾಡು ಮಾಡಿ ಮಾಡೋದಕ್ಕೆ ಆಜ್ಞೆ ಕೊಟ್ಟು ಅವರು ತಿರುಜ್ಞಾನ ಸಂಬಂಧರು ಎಲ್ಲಿದ್ದರೋ ಅಲ್ಲಿ ಅವರನ್ನು ಸ್ವಾಗತಿಸೋಕ್ಕೆ ಹೋಗ್ತಾರೆ. ಅವರಿಗೆ ನೋಡಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ಸ್ವಾಗತ ಕೋರಿ ಅವರ ಜೊತೆಯನ್ನು ನಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನದ ಕಡೆಗೆ. ದೇವಸ್ಥಾನದ ಕಡೆಗೆ ಬರ್ತಾ ಇರುವಾಗ ತಿರುಜ್ಞಾನ ಸಂಬಂಧರು ನೋಡ್ತಾರೆ ಈ ಇವರ ಮಗಳು. ಮಗಳನ್ನು ನೋಡಿ ದೇವಸ್ಥಾನದಲ್ಲಿ ಮಗಳನ್ನು ಅವರು ಕೂಡಿಸಿದ್ದಾರೆ, ಇರಿಸಿದ್ದಾರೆ. ಯಾರಿದು ಅಂತ ತಿರುಜ್ಞಾನ ಸಂಬಂಧರು ಕೇಳ್ತಾರೆ ಆ ರಾಜನನ್ನು. ಆಗ ಆತ ಹೇಳ್ತಾನೆ, ನಾ ಈ ಥರ ವಾಸಿಯಾಗದ ಕಾಯಿಲೆ ಬಂದುಬಿಟ್ಟಿದೆ, ನಾ ಏನು ಮಾಡಿದೆ, ವೈದ್ಯ ಚಿಕಿತ್ಸೆ ಯಾವುದು ಫಲಕಾರಿಯೇ ಆಗಲಿಲ್ಲ, ಈಶ್ವರ ನೀನೇ ಗತಿ ಅಂತ ಇಲ್ಲಿ ತಂದು ಬಿಟ್ಬಿಟ್ಟಿದ್ದೀನಿ ಅಂತ ತಿರುಜ್ಞಾನ ಸಂಬಂಧರವರಿಗೆ ಹೇಳ್ತಾರೆ. ಅದನ್ನು ಹೇಳಿದಾಗ ಈ ತಿರುಜ್ಞಾನ ಸಂಬಂಧರಿಗೆ ಬಹಳ ಮನಸ್ಸಿಗೆ ವ್ಯಥೆಯುಂಟಾಗತ್ತೆ. ವ್ಯಥೆಯುಂಟಾದರೆ ಮಾತ್ರ ಅವರೇನು ಬಿಟ್ಬಿಡ್ತಾರಾ, ಅದೇ ಈಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಇದೇನಪ್ಪ ನೀನು ದೇವರು ಅನ್ನಿಸ್ಕೊಳ್ತಿಲ್ಲ, ಬಹಳ ಭಗವಂತ ಅನ್ನಿಸ್ಕೊಳ್ತೀಯಲ್ಲ, ಇದು ನಿನ್ನ ಕರುಣೇನಾ, ಇದು ಭಕ್ತರುಗಳಿಂದ ಬೇಕಾದಷ್ಟು ಕಾಣಿಕೆ ವಸೂಲು ಮಾಡ್ಕೋತೀಯ, ನೈವೇದ್ಯಗಳು ಎಲ್ಲ ವಸೂಲು ಮಾಡ್ಕೊಳ್ತೀಯಲ್ಲ, ಇದಕ್ಕೆ ಬದಲಾಗಿ ನೀನು ಭಕ್ತರು ಕೊಡೋದು ಇದೇನಾ, ಇದೇನಾ ನಿನ್ನ ಕರುಣೆ. ಪಾಪ ಹುಡುಗಿ ಬಾಡಿ ಹೋಗ್ತಾ ಇದೆ, ಒಂದು ಹೂವು ಪುಷ್ಪವು ಬಾಡಿ ಹೋದರೆ ಹೇಗಾಗ್ತಾ ಇದೆಯೋ ಆ ಥರ ಈ ಹುಡುಗಿ ಬಾಡ್ತಾ ಇದೆ ರೋಗದಿಂದ, ಇದೇನಾ ನೀ ಕೊಡುವುದು ಅಂತ ಒಂದು ತರಹ ನಿಂದೆ ಮಾಡುವಂಥ ಭಗವಂತನನ್ನು ತರಾಟೆ ತಗೊಂಡ ಹಾಗೆ ಒಂದು ಪದ್ಯವನ್ನು ರಚಿಸ್ತಾರೆ. ಶಿವನಿಗಿದೆಲ್ಲ ಒಂದು ಲೀಲೆ ತಾನೇ, ಇವರು ಹಾಡೋದು ಅವರಿಗೆ ಇಚ್ಛೆ, ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಹಾಡಲಿ, ಅದನ್ನು ಕೇಳುವುದೇ ಭಗವಂತನಿಗೆ ಒಂದು ಆನಂದದ ವಿಷಯ. ಇದೆಲ್ಲ ಆದಮೇಲೆ ಭಗವಂತನು ಪ್ರಸನ್ನನಾಗಿ ಆ ಮಗಳಿಗೆ ಇರುವ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಆ ಮಗಳು ಏನೂ ಆಗದವಳಂತೆ ಬಹಳ ಚೆನ್ನಾಗಿ ಎದ್ದು ನಿಂತಳು. ಕಾಯಿಲೆ ಎಲ್ಲ ಏನಲ್ಲ ಎಲ್ಲ ವಾಸಿಯಾಗ್ಬಿಡ್ತು. ಆಗ ಆ ರಾಜ ಆತನ ಮಗಳು ತಿರುಜ್ಞಾನ ಸಂಬಂಧರವರಿಗೆ ಅನೇಕ ಸಾರಿ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಪಡೆದರು. ಅಲ್ಲಿಂದ ಮುಂದಕ್ಕೆ ಇವರು ನಮ್ಮ ತಿರುಜ್ಞಾನ ಸಂಬಂಧರವರು ತಿರುಪೈಂಜೇಲಿ ಇಂಗೋಯ್ ಮಲೈ ಸೆಂಗುಂಡ್ರೂರ್ ಅಂತ ಬೇರೆ ಬೇರೆ ಊರುಗಳಿಗೆ ಕ್ಷೇತ್ರಗಳಿಗೆ ಹೊರಟರು. ಆ ಸೆಂಗುಂಡ್ರೂರ್ ಅನ್ನೋದು ಈವಾಗ ತಿರುಚೆಂಗೋಡು ಅಂತ ಆಗಿದೆ. ಈ ಊರಿಗೆ ಇವರೆಲ್ಲ ಬಂದಾಗ ಅಂದರೆ ನಮ್ಮ ತಿರುಜ್ಞಾನ ಸಂಬಂಧರು ಅವರ ಅನುಯಾಯಿಗಳು ಎಲ್ಲ ಬಂದಾಗ ಅಲ್ಲಿ ಇವರಿಗೆಲ್ಲ ಒಂದು ಶೀತ ನೆಗಡಿ ಜ್ವರ ಇಂತಹ ಒಂದು ಪೀಡೆ ಬಾಧಿಸೋಕ್ಕೆ ಶುರು ಆಯಿತು. ಅಂದರೆ ಮಲೇರಿಯಾ ಅಂತ ಇಟ್ಕೊಳ್ಬಹುದು, ಮಲೇರಿಯಾ ಎಲ್ರಿಗೂ ಇದೆ, ಆ ಊರಿನ ಜನಗಳೂ ಇತ್ತಂತೆ. ಆಗ ಅವರು ಒಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹದ ತಾತ್ಪರ್ಯ ಏನು ಅಂತಂದರೆ ಅದು ಅವ್ವಿನೈ ಇವಿನೈ ಅಂತ ಪ್ರಾರಂಭವಾಗುತ್ತೆ. ನಮ್ಮ ನೆರೆಹೊರೆಯವರಿಗೆ ಸೇವೆಯನ್ನು ಮಾಡಬೇಕು, ಭಕ್ತಿಯಿಂದ ಭಗವಂತನನ್ನು ಪೂಜಿಸಬೇಕು, ಹೀಗೆ ಮಾಡಿದ್ರೆ ಯಾವ ಕರ್ಮವೂ ನಮಗೆ ಅಂಟುವುದಿಲ್ಲ, ನಮ್ಮನ್ನು ಭಗವಂತ ಖಂಡಿತವಾಗಿ ಕಾಪಾಡ್ತಾನೆ, ಇದು ಈ ಈಶ್ವರನ ನೀಲಕಂಠೇಶ್ವರನ ಮೇಲೆ ಆಣೆ ಅಂತ ಒಂದು ಪದ್ಯವನ್ನು ರಚಿಸ್ತಾರೆ. ಆವಾಗ ಅವರಿಗೆ ಎಲ್ರಿಗೂ ಗುಣವಾಗುತ್ತೆ. ಅಲ್ಲಿಂದ ಮುಂದೆ ತಿರುಚಿ ತಿರುವಾನೈಕಾವಲ್ ಅವಳ್ ಇವಳ್ನಲ್ಲೂರ್ ನಂತರ ತಿರುವಳಂಜೇಲಿ ತಿರುಪಟ್ಟೀಶ್ವರಂ ಅನ್ನೋ ಸ್ಥಳಗಳಿಗೆಲ್ಲ ಇವರು ಸಂದರ್ಶಿಸ್ತಾರೆ ಈ ಸ್ಥಳಗಳನ್ನು. ಇಲ್ಲಿ ಅವಳ್ ಇವಳ್ನಲ್ಲೂರ್ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ಒಂದು ಸ್ಥಳ ಪುರಾಣವನ್ನು ನಾವು ಗಮನಿಸಬಹುದು. ಈ ಭಗವಂತನ ಹೆಸರು ಇಲ್ಲಿ ಈಶ್ವರನ ಹೆಸರು ಸಾಕ್ಷಿನಾಥರ್ ಸ್ವಾಮಿ ಅಂತ. ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಇಬ್ಬರು ಸಹೋದರಿಯರಿರ್ತಾರೆ, ಆ ಸಹೋದರಿಯರ ಪೈಕಿ ಹಿರಿಯವಳನ್ನು ಮದುವೆ ಆಗ್ತಾರೆ. ಮದುವೆ ಆದ ನಂತರ
ಬೇರೆ ಊರಿಗೆ ಯಾವುದೋ ಕಾರ್ಯದ ಮೇಲೆ ಹೋಗಬೇಕಾಗಿ ಬರುತ್ತೆ, ಹೋಗ್ಬಿಡ್ತಾರೆ. ಹಿರಿಯವಳನ್ನು ಮದುವೆ ಮಾಡಿಕೊಂಡಿದ್ದರೆ ಆಕೆಗೆ ಏನಾಗುತ್ತೆ, ಅವರು ಹೋದ ಸಮಯದಲ್ಲಿ ಸ್ಮಾಲ್ ಪಾಕ್ಸ್ ಬಂದುಬಿಡುತ್ತೆ, ಅಂದರೆ ಸಿಡುಬು. ಸಿಡುಬು ಬಂದರೆ ಬಹಳ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಅವಳ ಮುಖವೆಲ್ಲ ಚುಚ್ಚು ಚುಚ್ಚು ಚುಚ್ಚಿಯಾಗಿ ಅಮ್ಮೆ ಕುತ್ತು ಹಾಕುವುದು ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ವಿಕಾರವಾಗಿ ಬಿಡುತ್ತೆ. ಅವಳು ಗುರುತು ಸಿಕ್ಕದ ಹಾಗೆ ಮುಖ ವಿಕಾರವಾಗುತ್ತೆ. ಆ ಮನುಷ್ಯ ವಾಪಸ್ ಬರ್ತಾನೆ, ಬಂದು ನೋಡಿದ್ರೆ ಈ ತನ್ನ ಹೆಂಡತಿಯನ್ನು ಗುರುತಿಸೋದೇ ಇಲ್ಲ, ಇವಳಲ್ಲ ನನ್ನ ಹೆಂಡತಿ ಅಂತ. ಕಿರಿಯವಳನ್ನು ನೋಡ್ಬಿಟ್ಟು ನೀನು ನನ್ನ ಹೆಂಡತಿ ಇವಳಲ್ಲ ಅಂತ ತರ್ಕ ಶುರು ಮಾಡ್ತಾನೆ. ಆಗ ಪರಮೇಶ್ವರನು ಬಂದು ಒಂದು ಸಾಕ್ಷಿ ಹೇಳ್ತಾನೆ, ಅಲ್ಲಪ್ಪ ಇವಳೇ ನಿನ್ನ ಹೆಂಡತಿ ಅಂತ, ಇವಳೇ ಅವಳು ಅಂತ ಸಾಕ್ಷಿ ಹೇಳಿದ್ರಿಂದ ಇಲ್ಲಿ ಈ ಇವರಿಗೆ ಸಾಕ್ಷಿನಾಥರ ಸ್ವಾಮಿ ಅಂತ ಹೇಳಿ ಸ್ಥಳ ಪುರಾಣವನ್ನು ಸ್ಥಳ ಪುರಾಣದಲ್ಲಿ ಈ ಒಂದು ಪುಟ್ಟ ಕಥೆ ನಿದರ್ಶನವಿದೆ. ಅಲ್ಲಿಂದ ಮುಂದಕ್ಕೆ ಇವರು ತಿರುವಳಂಜೀಲಿ ತಿರುಪಟ್ಟೀಶ್ವರಂ ಅನ್ನೋ ಕ್ಷೇತ್ರಕ್ಕೆ ಹೋಗ್ತಾರೆ. ತಿರುಪಟ್ಟೀಶ್ವರಂ ಅನ್ನೋದು ಕೂಡ ಬಹಳ ಪ್ರಖ್ಯಾತವಾದ ಕ್ಷೇತ್ರ. ಅಲ್ಲಿಗೆ ಬರುವಾಗ ಏನಾಗುತ್ತೆ, ಇವರಿಗೆಲ್ಲ ಬಿಸಿಲು ಇದರಿಂದ ತಾಪ ದಾಹ ಇದರಿಂದ ಬಹಳ ಬಹಳ ಶ್ರಮವಾಗೋಗ್ಬಿಟ್ಟಿರುತ್ತೆ. ಆಗ ಶ್ರಮವಾಗಿರೋದನ್ನು ಗಮನಿಸಿದ ಪರಮೇಶ್ವರ ಏನು ಮಾಡ್ತಾನೆ, ಇವರಿಗೆ ಬಂದ ದಾರಿಗೆ ಉದ್ದಕ್ಕೂ ಮುತ್ತು ಪಂಡಲ್, ಮುತ್ತು ಪಂಡಲ್ ಅಂತಂದರೆ ಏನು ಚಪ್ರ, ಉದ್ದಕ್ಕೂ ಎಷ್ಟು ಉದ್ದಕ್ಕೂ ಬೇಕಾದರೆ ಅಷ್ಟು ಉದ್ದ ನಡೆದ್ರೂ ಏನಾಗ್ಬಾರ್ದು, ಎಲ್ಲ ತಂಗಾಳಿ ಎಲ್ಲ ಬೀಸೋದಕ್ಕೆ ಶುರುವಾಗತ್ತಂತೆ. ಆವಾಗ ಅಲ್ಲಿ ಒಬ್ಬ ಶಿವಗಣಗಳು ಬಂದು ಹೇಳ್ತಾರೆ, ಇದು ಪರಮೇಶ್ವರನು ನಿಮಗೆ ದಯಪಾಲಿಸಿರತಕ್ಕಂಥ ಒಂದು ಇದು ನಿಮಗೆ ಅನುಗ್ರಹ, ಆದ್ದರಿಂದ ನೀವೆಲ್ಲ ತಂಪಾಗಿ ಚೆನ್ನಾಗಿರಬೇಕು ಅಂತ ಭಗವಂತ ನಿಮಗೆ ಕೃಪೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದಕ್ಕೆ ಇದು ಮುತ್ತು ಪಂಡಲ್ ಅಂತ ಅಂತ ಭವ್ಯವಾದ ಪಂದಲ್ ಅಂತೆ ಚಪ್ರ. ಅಲ್ಲಿಂದ ಮುಂದಕ್ಕೆ ತಿರುವಾವಾಡುದುರೈ ಅನ್ನೋ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರದ ಬಗ್ಗೆ ಹೇಳೋಕ್ಕೆ ತುಂಬ ವಿಷಯಗಳೇ ಇವೆ. ಮೊದಲು ಏನು ಅಂತಂದರೆ, ಈ ಕ್ಷೇತ್ರ ಕಾವೇರಿ ತೀರದಲ್ಲಿ ಇದೆ. ಇಲ್ಲಿಯ ಸ್ವಾಮಿಯ ಹೆಸರು ಗೋಮುಕ್ತೀಶ್ವರರ್ ಮತ್ತು ಅಂಬಿಕೆಯ ಹೆಸರು ಸೌಂದರ್ಯ ನಾಯಕಿ ಅಂತ. ತಮಿಳು ಹೆಸರಿನಲ್ಲಿ ಮಾಸಿಲಾಮಣೀಶ್ವರರ್ ಮತ್ತು ಒಪ್ಪಿಲಾಮಲಯಮ್ಮನ್ ಅಂತ ಅಂಬಿಕೆಯ ಹೆಸರು. ಇಲ್ಲಿ ಈ ಗೋಮುಕ್ತೀಶ್ವರರ್ ಈ ಸ್ಥಳದಲ್ಲಿ ಯಾಕೆ ಈ ಹೆಸರು ಬಂದಿದೆ ಅಂತಂದರೆ, ಪಾರ್ವತಿದೇವರು ಇಲ್ಲಿ

0: ಶಿವಪಾದ ಹಿರದೇವರು ಅಂದರೆ ತಿರುಜ್ಞಾನ ಸಂಬಂಧರವರ ತಂದೆಯವರು ಮಗನಿಗೆ ಒಂದು ತಮ್ಮ ಅಪೇಕ್ಷೆಯನ್ನು ಹೀಗೆ ಹೇಳ್ಕೊಳ್ತಾರೆ, ನಾನು ಒಂದು ಯಾಗವನ್ನು ಮಾಡಬೇಕು ಅಂತಿದ್ದೀನಪ್ಪ, ಅದಕ್ಕೆ ಧನ ಧಾನ್ಯ ಸಾಮಗ್ರಿಗಳೆಲ್ಲ ಬೇಕಾಗತ್ತೆ ಅಂತ ಮಗನಿಗೆ ಹೇಳ್ತಾರೆ. ಆಗ ತಿರುಜ್ಞಾನ ಸಂಬಂಧರವರು ಒಂದು ಪದಿಹವನ್ನು ಹಾಡ್ತಾರೆ, ಆ ಪದಿಹವನ್ನು ನಾವು ಕೇಳೋಣ.
1: ತಿರುಚಿತ್ರಂಬಲಂ

ಪದ್ಯವನ್ನು ಕೇಳಿದ್ವಲ್ಲ, ಇದರ ಅರ್ಥವನ್ನು ತಾತ್ಪರ್ಯವನ್ನು ಈಗ ಹೇಳ್ತಿದ್ದೀನಿ. ಎಷ್ಟು ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಸತತವಾಗಿ ಕಾಯಿಲೆಗಳು ರೋಗಗಳು ನಮ್ಮನ್ನು ಬಾಧಿಸುತ್ತಿದ್ದರೂ ಸಹ ಯಾವಾಗಲೂ ನಿಮ್ಮ ದಿವ್ಯ ಪಾದಗಳನ್ನೇ ಪೂಜಿಸುತ್ತೇನೆ. ಓ ವೇದನಾಯಕನೇ, ನಿನ್ನ ಕಂಠದಲ್ಲಿ ಸಮುದ್ರದಿಂದ ಉದ್ಭವವಾದ ವಿಷವನ್ನು ಸ್ಥಗಿತಗೊಳಿಸಿಕೊಂಡಿರುವೆ. ಹಾಲಾಹಲ ವಿಷವು ನಿನ್ನ ಕಂಠದಲ್ಲಿ ನಿಂತುಬಿಟ್ಟಿದೆ. ಆಡುತುಳಿಯ ಒಡೆಯನೇ, ನಿನ್ನ ಭಕ್ತರುಗಳಾದ ನಿನ್ನ ಸೇವೆಯನ್ನು ಮಾಡುತ್ತಿರುವ ನಮಗೆ ನೀ ತೋರಿಸುವ ಕರುಣೆ ಇದೇನೋ. ನಾವು ಯಾವುದಾದ್ರೂ ದಾನ ಧರ್ಮಗಳು ಮಾಡಬೇಕು ಅಂದರೆ ನಮ್ಮ ಹತ್ರ ಏನೂ ಇಲ್ಲದ ಹಾಗೆ ಮಾಡಿದೆಯಲ್ಲ, ಇದೇನು ನಿನ್ನ ಕರುಣೆ, ಇದೇನಾ ನಿನ್ನ ಅನುಗ್ರಹ ಅಂತ ಒಂದು ಪದ್ಯದ ಅರ್ಥ. ಎರಡನೆಯದು ಹೇಳ್ತಾರೆ ದುರ್ಜ್ಞಾನ ಸಮುದ್ರ, ನಾನು ಎಚ್ಚರದ ಸ್ಥಿತಿಯಲ್ಲಿದ್ದರೂ ಸಹ, ನಾನು ನಿದ್ರಾ ಸ್ಥಿತಿಯಲ್ಲಿದ್ದರೂ ಸಹ, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನಿನ್ನನ್ನು ಎಂದೆಂದಿಗೂ ಧ್ಯಾನಿಸಲು ಮರೆಯಲಾರೆ. ಅರಳದ ಕೊಂಡ್ರೆ

0: ಗಳನ್ನು ಧರಿಸಿರುವ ಮತ್ತು ಅಗ್ನಿಯನ್ನು ಕೈಯಲ್ಲಿ ಹಿಡಿದಿರುವ ಈಶ್ವರನೇ ನಿನಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಆಮೇಲೆ ಇದೇ ಥರ ಇದೇ ನಾನು ನನಗೆ ಅನುಗ್ರಹ ಮಾಡೋದು, ನಾವು ಯಾವುದಾದ್ರೂ ಯಾಗ ಯಜ್ಞ ಮಾಡಿ ದಾನ ಮಾಡುವುದಕ್ಕೆ ಕೊಡುವುದಕ್ಕೆ ಏನೂ ಇಲ್ಲದಂತೆ ಮಾಡಿದೆಯಲ್ಲಪ್ಪ, ಇದೇ ನಾನು ನಿನ್ನ ಅನುಗ್ರಹ ಅಂತ ಮತ್ತೆ ಅಲ್ಲಿ ರಿಪೀಟ್ ಆಗುತ್ತೆ. ಮತ್ತು ಕೊನೆಯ ಪದ್ಯದ ಅರ್ಥ, ಎಲೈ ತಂದೆಯೇ ನನಗೆ ಬುದ್ಧಿ ವಿಕಲ್ಪವಾದರೂ ಸಹ, ಒಂದು ವೇಳೆ ಹುಚ್ಚೇ ಹಿಡಿದು ಬಿಟ್ಟಿದ್ರೂ ಸಹ, ನನ್ನ ನಾಲಿಗೆ ಮಾತ್ರ ನಿನ್ನ ಮಹಿಮೆಯನ್ನೇ ಯಾವಾಗಲೂ ಹೊಗಳ್ತಾ ಇರ್ತದೆ. ಎಂಥ ಸ್ಥಿತಿಯಲ್ಲಿ ಹುಚ್ಚು ಹಿಡಿದಿದ್ದರೂ ಪರವಾಗಿಲ್ಲ, ಅಂಥ ಸ್ಥಿತಿಯಲ್ಲೂ ನಿನ್ನ ನಾಮವನ್ನು ನಿನ್ನನ್ನೇ ಹೊಗಳುವುದು ಪೂಜಿಸುವುದು ಇದನ್ನೇ ನನ್ನ ನಾಲಿಗೆ ಮಾಡುತ್ತೆ. ಇತರೇ ಮತದವರು ಶೈವ ಮತಕ್ಕೆ ವಿರುದ್ಧವಾಗಿ ತಂತ್ರಗಳನ್ನು ಮಾಡುವವರು ಇವರುಗಳನ್ನು ಏನೇನು ತಂತ್ರ ಮಾಡಿದರೂ ಕೂಡ ನಿನ್ನ ಭಕ್ತರುಗಳನ್ನು ನೀನು ಸಲಹುವುದರಲ್ಲಿ ತಪ್ಪುವನೇ ಅಲ್ಲ ಅಂತ ಹೇಳ್ತಾರೆ. ಮುಂದೆ ತ್ರಿಶೂಲಧಾರಿಯಾದ ಭಗವಂತನೇ ದಿವ್ಯವಾದ ಸದ್ಗುಣಭರಿತನಾದ ಸಂಬಂಧಂ ದಿವ್ಯ ಜ್ಞಾನವುಳ್ಳ ಸಂಬಂಧನಾದ ನಾನು ಈ ಅಮೂಲ್ಯವಾದ ತಮಿಳ್ ಪದಿಹದ ಹಾರವನ್ನು ರಚಿಸಿದ್ದೇನೆ, ಆವಡು ತುರೆಯ ಶಿವನನ್ನು ಕೊಂಡಾಡಿ ಹಾಡಿದ್ದೇನೆ, ನೀರಿನಲ್ಲಿರುವ ಅಲೆಗಳಂತೆ ಇದು ಹಾಗಾಗೆ ಹರಿದು ಬರ್ತಾ ಇದೆ. ಈ ಪದಿಹಗಳನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಹಾಡುತ್ತಾರೋ ಅವರಿಗೆ ಯಾವ ಕರ್ಮ ಫಲವೂ ಉಂಟುವುದಿಲ್ಲ, ಫಲವೇ ಇರುವುದಿಲ್ಲ ಕರ್ಮಕ್ಕೆ. ಅವರು ದಿವ್ಯಲೋಕವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ನೆಲೆಸಿ ಮತ್ತೆ ಈ ಭೂಮಿಗೆ ಬರುವುದೇ ಇಲ್ಲ ಅಂತ ಈ ಪದ್ಯಗಳ ಅರ್ಥ. ಈ ಪದ್ಯಗಳನ್ನು ರಚಿಸಿದ ಮೇಲೆ ಏನಾಗತ್ತೆ ಅಂತಂದರೆ, ಒಂದು ಶಿವಗಣವು ಅಲ್ಲಿ ಪ್ರತ್ಯಕ್ಷವಾಗಿ ಹೀಗೆ ಭಗವಂತನು ಅನುಗ್ರಹ ಮಾಡಿದ್ದಾನೆ, ಒಂದು ಚೀಲ ಬಲಿಪೀಠದ ಹತ್ರ ಇದೆ, ಅದರಲ್ಲಿ 1000 ಹುಣ್ಣು ನಾಣ್ಯಗಳಿವೆ, ಅದನ್ನು ನೀವು ನಿಮ್ಮ ತಂದೆಯವರು ಯಾಗಕ್ಕೆ ಬೇಕಾದ ಹಾಗೆ ಉಪಯೋಗಿಸ್ಕೊಳ್ಬಹುದು, ಎಷ್ಟು ಹೊನ್ನು ನಾಣ್ಯ ಅದರಿಂದ ನೀವು ತೆಗೆದರೂ ಕೂಡ ಅದರಲ್ಲಿ ಮತ್ತೆ ಅಷ್ಟೇ ನಾಣ್ಯಗಳು ಇರುತ್ತವೆ, ಇದು ಭಗವಂತನು ನಿಮಗೆ ಕರುಣಿಸಿರುವ ಅನುಗ್ರಹ ಅಂತ ಭೂತಗನ ಹೇಳಿದಾಗ ಆ ಚೀಲವನ್ನು ತೆಗೆದುಕೊಂಡು ಇವರ ತಂದೆಯವರಾದ ಶಿವಪಾದ ಹೃದಯರು ಶೀರ್ಗಾಯಿಗೆ ವಾಪಸ್ ಹೊರಟೋಗ್ತಾರೆ. ಇಲ್ಲಿ ಒಂದು ಪದ್ಯದಲ್ಲಿ ನಾನು ಹೇಳಿದ ಅರ್ಥವನ್ನು ಮತ್ತೆ ಪರಿಶೀಲಿಸಬೇಕು. ಏನು ಹೇಳಿದ್ದಾರೆ, ನನಗೆ ಹುಚ್ಚೇ ಹಿಡಿದರೂ ಕೂಡ, ಬುದ್ಧಿ ವಿಕಲ್ಪವಾದರೂ ಸಹ, ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ನಾನು ನಿನ್ನ ನಾಮವನ್ನೇ ನನ್ನ ನಾಲಿಗೆ ಹೇಳುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು ನಾವು ಯೋಚನೆ ಮಾಡಿದಾಗ ಇಲ್ಲಿ ನಮಗೆ ಹೊಳೆಯೋದೇನು ಅಂತಂದರೆ, ಅಪ್ಪಯ್ಯ ದೀಕ್ಷಿತರಂಥ ಒಬ್ಬ ಮಹಾನುಭಾವರ ಸ್ಮರಣೆ ಇಲ್ಲಿಗೆ ಬರುತ್ತೆ. ಅವರ ಚರಿತ್ರೆಯನ್ನು ವಿಷಯವನ್ನು ಇಲ್ಲಿ ಹೇಳಲೇಬೇಕು. ಈ ಅಪ್ಪಯ್ಯ ದೀಕ್ಷಿತರ ಅನ್ನೋರು ಮಹಾಭಕ್ತರು, 16ನೇ ಶತಮಾನದಲ್ಲಿ ಈ ಭಕ್ತರು ಮಾತ್ರ ಅಲ್ಲದೆ ಶಿವ ಸಿದ್ಧಾಂತವನ್ನು ಚೆನ್ನಾಗಿ ಅದ್ವೈತ ಸಿದ್ಧಾಂತವನ್ನು ಅನುಷ್ಠಾನವನ್ನು ಕೈಗೊಂಡು ಮಹಾವಿದ್ವಾಂಸರು, 16ನೇ ಶತಮಾನದಲ್ಲಿ ಇದ್ದವರು. ಇವರು ವಿದ್ವತ್ ಎಷ್ಟರ ಮಟ್ಟಿಗೆ ಇದ್ದ ಶಿವಭಕ್ತರು ಸಹರಿ ಮಹಾವಿದ್ವಾಂಸರು. ಇವರ ಭಕ್ತಿ ವಿದ್ವಾಂಸವನ್ನು ಕಂಡು ಅಂದಿನ ಮಹಾರಾಜರುಗಳು ಇವರನ್ನು ಪುರಸ್ಕೃತರನ್ನಾಗಿ ಮಾಡಿದ್ದಾರೆ. ಅಂತಹ ಮಹಾವಿದ್ವಾಂಸರು ಇವರು. ಇವರು ಮಹಾಶಿವಭಕ್ತರು ಅಂತ ಹೇಳಿದ್ನಲ್ಲ, ಇವರಿಗೆ ಒಂದು ಸಂದೇಹ ಬಂದ್ಬಿಡುತ್ತೆ. ಒಬ್ಬ ಕುಡುಕ ಮದ್ಯಪಾನ ಮಾಡಿದವನು, ಮದ್ಯಪಾನ ಮಾಡಿದ ಮೇಲೆ ಏನು ಮಾಡಿದ ಮೇಲೆ ಏನಾಗುತ್ತೆ, ಅವನ ಬುದ್ಧಿ ಭ್ರಮಣೆ ಆಗತ್ತೆ, ಅವನ ಹತೋಟಿಯಲ್ಲಿ ಬುದ್ಧಿ ಇರುವುದಿಲ್ಲ. ಆಗ ಅವನು ತನ್ನ ಮನದೊಳಗೆ ಆಳದವಾಗಿ ಏನೇನಿದೆ ಅದೆಲ್ಲವನ್ನು ಬಹಿರಂಗಪಡಿಸಿ ಹೇಳೋದಕ್ಕೆ ಹೊರಡ್ತಾನೆ. ಅಂದರೆ ಅವನು ಸರಿಯಾದ ಜ್ಞಾನದ ಸ್ಥಿತಿಯಲ್ಲಿ ಅವನ ಮನದಲ್ಲಿ ಆಳದಲ್ಲಿ ಏನಿದೆ ಗೊತ್ತಾಗೋದಿಲ್ಲ. ಆ ಮದ್ಯಪಾನ ಮಾಡಿದಾಗ ಆ ಮನಭ್ರಾಂತಿ ಅಂತ ಸ್ಥಿತಿಯಲ್ಲಿ ಎಲ್ಲ ಈಚೆಗೆ ಬರುತ್ತೆ. ಈ ತತ್ವದ ಮೇಲೆ ಇವರು ಏನು ಮಾಡಿದ್ರು, ಈ ಅಪ್ಪಯ್ಯ ದೀಕ್ಷಿತರವರು, ನಾನು ನಿಜವಾಗಲೂ ಶಿವಭಕ್ತನೇ, ನನ್ನ ಮನದ ಒಳಗೆ ಆಳದ ಒಳಗೂ ಕೂಡ ಶಿವಭಕ್ತಿ ಇದೆಯೇ, ಇದನ್ನು ಪರೀಕ್ಷಿಸಿಕೊಳ್ಳಬೇಕು, ಮೇಲ್ನೋಟಕ್ಕೆ ನಾನು ದೊಡ್ಡ ಶಿವಭಕ್ತನಂತೆ ಇರಬಹುದು, ಆದರೆ ಮನದ ಆಳದೊಳಗೆ ಕೂಡ ಶಿವಭಕ್ತಿ ಇದೆಯೇ ಅನ್ನೋ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ರಯೋಗವನ್ನು ತಮ್ಮ ಮೇಲೆ ಅವರು ಮಾಡಿಕೊಳ್ತಾರೆ. ತಮ್ಮ ಶಿಷ್ಯರುಗಳಿಗೆ ಇದಿರಿ ಈ ರೀತಿ ಹೇಳ್ತಾರೆ. ಈ ಊಮತ್ತಂಗ ಅಂತ ತಮಿಳ್ನಾಡು ಹೇಳುವ ಒಂದು ಪದಾರ್ಥ ಮೂಲಿಕೆ ಇದೆ, ಅದು ದತ್ತೂರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ದತ್ತೂರ ಗಿಡದಲ್ಲಿ ಬೆಳೆಯುವ ಹೂವು ಹಣ್ಣಿದೆ ನೋಡಿ, ಅದರ ರಸವನ್ನು ನಾವು ಸೇವಿಸಿಬಿಟ್ರೆ ನಮಗೆ ಬುದ್ಧಿ ವಿಕಲ್ಪವಾಗುತ್ತೆ, ಬುದ್ಧಿ ಕೆಟ್ಟೋಗುತ್ತೆ, ಹುಚ್ಚು ಹಿಡಿದುಬಿಡುತ್ತೆ, ನಮ್ಮ ಹತೋಟಿಯಲ್ಲಿ ನಮ್ಮ ಬುದ್ಧಿ ಇರುವುದಿಲ್ಲ. ಈ ಪ್ರಯೋಗವನ್ನು ಇವರು ಮಾಡಿ ಇವರು ಶಿಷ್ಯರುಗಳು ಹೇಳ್ತಾರೆ. ನಾನಿವಾಗ ಈ ದತ್ತೂರದ ರಸವನ್ನು ಕುಡಿಯುತ್ತೇನೆ, ಕುಡಿದಾಗ ನನಗೆ ಬುದ್ಧಿ ಕೆಟ್ಟೋಗತ್ತೆ, ಆವಾಗ ನಾನು ಏನೇನೇನೇನೆಲ್ಲ ನನ್ನ ಮನಸ್ಸಿನ ಆಳದಿಂದ ಹೇಳ್ತೇನೆ ಅದನ್ನೆಲ್ಲ ತಾವೆಲ್ಲ ದಯವಿಟ್ಟು ಬರೆದಿಡಿ, ಆಮೇಲೆ ಒಂದು ಅದಕ್ಕೆ ಪರಿಹಾರ ಔಷಧ ಪರಿಹಾರವನ್ನು ಹೇಳ್ತೀನಿ, ಅದೆಲ್ಲ ಆದಮೇಲೆ ಆ ಔಷಧ ಪರಿಹಾರವನ್ನು ಕೊಡಿ, ನನಗೆ ಮತ್ತೆ ಪ್ರಜ್ಞೆ ಸರಿಯಾಗಿ ನಾರ್ಮಲ್ ಸ್ಥಿತಿಗೆ ಬರುತ್ತೆ ಅಂತ ಇವರಿಗೆ ಶಿಷ್ಯರಿಗೆ ಹೇಳಿರ್ತಾರೆ. ಅದರಂತೆ ದತ್ತೂರ ಜ್ಯೂಸ್ ರಸವನ್ನು ಕುಡಿದುಬಿಡ್ತಾರೆ, ಕುಡಿದಾಗ ಬುದ್ಧಿ ಕೆಟ್ಟೋಗತ್ತೆ, ಬುದ್ಧಿ ವಿಕಲ್ಪವಾಗಿ ಮತಿ ಭ್ರವಣೆಯಾಗಿ ಬಾಯಿಗೆ ಬಂದಾಗ ಎಲ್ಲರೂ ಹೇಳ್ತಾರೆ. ಏನು ಹೇಳ್ತಾರೆ ಇವರ ಮನಸ್ಸಿನಲ್ಲಿ ಏನು ಆಳದಲ್ಲಿ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು, ಆ ಸ್ಥಿತಿಯಲ್ಲಿ ಏನು ಹೇಳ್ತಾರೆ ಅಂತನ್ನೋದನ್ನು ಹೇಳ್ತಾರೆ. ಅದು 50 ಪದ್ಯಗಳಿದೆ ಅಲ್ಲಿ, ಅದಕ್ಕೆ ಉನ್ಮತ್ತ ಪಂಚಶತಿ ಅಂತ ಹೆಸರು, ಅಥವಾ ಆತ್ಮಾರ್ಪಣ ಸ್ತುತಿ ಅಂತ ಅದು ಕರೀತಾರೆ. ಆ 50 ಶ್ಲೋಕಗಳನ್ನು ಹೇಳೋಕ್ಕಾಗೋದಿಲ್ಲ, ಅದರ ತಾತ್ಪರ್ಯ ಮಾತ್ರ ಎರಡೇ ವಾಕ್ಯದಲ್ಲಿ ಹೇಳ್ತೇನೆ. ಅವರು ಹೇಳೋದು ಹೀಗೆ, ನಾನು ಎಷ್ಟೇ ಪಾಪಕಾರ್ಯಗಳು ಕಾರ್ಯಗಳನ್ನು ನೀಚ ಕಾರ್ಯಗಳನ್ನು ಮಾಡಿದ್ದರೂ ಸಹ ನನ್ನನ್ನು ಕೈಬಿಡದೇನೇ ರಕ್ಷಿಸು ಎಂದು ಮುಂತಾಗಿ, ನಾನು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅದೆಲ್ಲ ನೀನು ಮನ್ನಿಸಿಬಿಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ತಾತ್ಪರ್ಯ 50 ಶ್ಲೋಕಗಳಲ್ಲಿ ಇವರು ಅದನ್ನು ವಿಸ್ತಾರವಾಗಿ ಹಾಡಿದ್ದಾರೆ. ಅವರ ಮನದೊಳಗೆ ಏನಿತ್ತು ಅನ್ನೋದು ಇವಾಗ ಗೊತ್ತಾಗುತ್ತೆ. ಇದೇ ಆತ್ಮಾರ್ಪಣ ಸ್ತುತಿ ಅಥವಾ ಉನ್ಮತ್ತ ಪಂಚಶ್ರುತಿ ಅಂತ ಪ್ರಸಿದ್ಧವಾಗಿದೆ. ಇವರ ಮನಸ್ಸಿನಲ್ಲಿ ಆಳ ಏನಿತ್ತು, ಎಂಥ ಶಿವಭಕ್ತರು ಅನ್ನೋದೇ ಇಂದ ಪ್ರಕಟವಾಗಿದೆ. ಇದು ಈ ವಿಚಾರವನ್ನು ಇಲ್ಲಿ ಹೇಳಬೇಕಾದ ಅಗತ್ಯವಿದೆ. ಮಹಾನುಭಾವರಿವರು ಅಲ್ಲಿಂದ ಹಿಂದಕ್ಕೆ ಬಂದರೆ ಈ ಹೊನ್ನುಗಳನ್ನು ತೆಗೆದುಕೊಂಡು ಶಿವಪಾದ ಹೇಳಿದರು, ಅವರು ಊರು ಹೊರಟು ಹೋದರು. ಆ ಹತ್ತಿರದಲ್ಲೇ ಅಲ್ಲೇ ತಿರುವಾವಡದುರೈನಲ್ಲೇ ಈ ನಮ್ಮ ತಿರುಜ್ಞಾನ ಸಂಬಂಧರಿಗೆ ಒಂದು ದಿವ್ಯ ಪರಿಮಳ ಎಲ್ಲಿಂದೋ ಬರುತ್ತಿರುವ ಅನುಭವ ಆಗ್ತದೆ. ಸ್ವಲ್ಪ ದೂರದಲ್ಲಿ ಆ ವಾಸನೆಯನ್ನು ಹಿಡಿದುಕೊಂಡು ಹೋದರೆ ಒಂದು ಕಡೆ ಭೂಮಿಯಲ್ಲಿ ಏನೋ ಇದ್ದಂಗೆ ಕಾಣುತ್ತೆ. ಅದನ್ನು ಹುದುಗಿರೋ ವಸ್ತು, ಅದನ್ನು ತೆಗೆದು ನೋಡಿದ್ರೆ ಅದು ತಿರುಮಂದಿರಂ ಅನ್ನುವ ಗ್ರಂಥ. ತಿರುಮಂದಿರಂ ಅನ್ನುವ ಗ್ರಂಥ, ಇದನ್ನು ಬಹಳ ಬಹಳ ಹಿಂದೆಯೇ ಒಬ್ಬ ಮಹನೀಯರು ತಿರುಮೂಲರು ಅನ್ನುವ ನಾಯನಾರವರು ಹೇಳಿದ್ದು. ಅವರು 3000 ವರ್ಷಗಳ ಕಾಲ ಇದೇ ಜಾಗದಲ್ಲಿ ತಪಸ್ಸು ಮಾಡಿದವರು. ವರ್ಷಕ್ಕೊಮ್ಮೆ ಮಾತ್ರ ತಪಸ್ಸಿನಿಂದ ಹೊರಬಂದು ಒಂದು ನೀತಿ ಪದ್ಯದ ತರಹ ಒಂದು ಪದ್ಯವನ್ನು ಹೇಳುವರು, ಮತ್ತೆ ತಪಸ್ಸಿಗೆ ಹೊರಟು ಹೋಗುವರು. ಈ ರೀತಿ ಅವರು ರಚಿಸಿದ್ದು 3000 ಪದ್ಯಗಳು, 3000 ವರ್ಷಗಳು, ವರ್ಷಕ್ಕೆ ಒಂದೇ ಸಲ ಒಂದು ಪದ್ಯ, 3000 ವರ್ಷಗಳು ಇದ್ದು ಅವರು ರಚಿಸಿದ ಗ್ರಂಥವೇ ತಿರುಮಂದಿರಂ ಅನ್ನೋದು. ಈ ತಿರುಮಂದಿರಂ ಅನ್ನುವ ಗ್ರಂಥವನ್ನು ಇವರು ನಮ್ಮ ತಿರುಜ್ಞಾನ ಸಂಬಂಧವರು ಅಲ್ಲಿಂದ ಹುಡುಕಿ ತೆಗೆದು ನಮಗೆ ಸಿಗುವ ಹಾಗೆ ನಮ್ಮ ಭಾಗ್ಯ ಇದು, ಅವರು ನಮಗೆ ಕೊಟ್ಟಿರುವಂಥ ದೊಡ್ಡ ಭಾಗ್ಯ ತಿರುಮಂದಿರಂ ಅನ್ನೋದು. ಇದನ್ನು ನಮಗೆ ದೊರಕುವಂತೆ ತಿರುಜ್ಞಾನ ಸಂಬಂಧರು ಮಾಡಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಇಲ್ಲಿ ತಿರುವಾವುಡದುರೈನಲ್ಲಿ ನಡೆದ ವಿಷಯಗಳನ್ನೆಲ್ಲ ನಾನು ಹೇಳಿದ್ದೇನೆ. ಅಲ್ಲಿಂದ ಮುಂದಕ್ಕೆ ಧರ್ಮಪುರಂ ಅನ್ನೋ ಸ್ಥಳಕ್ಕೆ ಹೋಗ್ತಾರೆ. ಧರ್ಮಪುರಂ ಸ್ಥಳ ಯಾವುದು ಅಂತಂದರೆ, ಇವ್ರ ಜೊತೆಯಲ್ಲೇ ಯಾವಾಗಲೂ ವೀಣೆ ನುಡಿಸೋ ತಿರುಜ್ಞಾನ ತಿರು ನೀಲಕಂಠ ಬಾಣನಾರವರು ಇರ್ತಾರಲ್ಲ, ಅವ್ರ ಜೊತೆಯಲ್ಲೆಲ್ಲ ಇರ್ತಾರೆ. ಅವರು ವೀಣೆ ನುಡಿಸೋವ್ರೆ. ಧರ್ಮಪುರಂ ಅನ್ನೋದು ಅವರ ತಾಯಿಯವರ ಮನೆ, ನಮ್ಮ ತಿರುನೀಲಕಂಠ ಬಾಣನರ ಇದ್ದಾರಲ್ಲ ಅವರ ತಾಯಿಯವರ ಊರು. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಎಲ್ಲ ಯಥಾ ಪ್ರಕಾರ ಇವರು ಪದ್ಯಗಳನ್ನು ಹಾಡ್ತಾರೆ, ಜ್ಞಾನ ಸಂಬಂಧರವರು, ಮತ್ತು ಇವರು ವೀಣೆಯಲ್ಲಿ ನುಡಿಸ್ತಾರೆ. ಅಲ್ಲಿಯ ಜನರಿಗೆ ತಿರುಜ್ಞಾನ ಸಂಬಂಧದ ಬಗ್ಗೆ ಅಷ್ಟು ತಿಳುವಳಿಕೆ ಗೊತ್ತಾಗಲಿಲ್ಲ. ನಮ್ಮೂರಿನವರು ಬಂದಿದ್ದಾರೆ, ತಿರುನೀಲ ಕಂಠಭಾಣನವರು. ಆಹಾ, ಎಂಥ ಅದ್ಭುತವಾಗಿ ವೀಣೆ ನುಡಿಸ್ತಾ, ಅದರಿಂದ ಇವರನ್ನು ಹೊಗಳಕ್ಕೆ ಶುರು ಮಾಡಿಬಿಡ್ತಾರೆ. ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ ವೀಣೆ, ಇವರು ಹೀಗೆ ವೇಣೋ ನುಡಿಸ್ತಾ ಇರೋದರಿಂದ ಅವರ ಪದಿಗಳು ಅಷ್ಟು ಮೇಲಕ್ಕೆ ಎತ್ತಲ್ಪಟ್ಟಿದೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ಬಿಡ್ತಾರೆ. ಇದರಿಂದ ತಿರುನೀಲಕಂಠ ಬಾಣರವರಿಗೆ ಮನಸ್ಸಿಗೆ ಬಹಳ ಖೇದವಾಗುತ್ತೆ. ಎಂಥ ಮಹಿಮರು ಅವರು, ಅವರನ್ನು ಬಿಟ್ಟುಬಿಟ್ಟು ನನ್ನನ್ನು ಹೀಗೆ ಹೊರತಾ ಇದ್ದಾರಲ್ಲ, ಇವರಿಗೆ ಅರಿವೇ ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋವಾಗಿ ಹೇಳ್ತಾರೆ ತಿರುಜ್ಞಾನ ಸಂಬಂಧರವರಿಗೆ, ನೋಡಿ ಇವರಿಗೆ ಸರಿಯಾಗಿ ವಿಷಯ ಅರ್ಥ ಆಗ್ತಾ ಇಲ್ಲ, ತಾವು ಒಂದು ಅದ್ಭುತವಾದ ಒಂದು ಪದ್ಯವನ್ನು ರಚಿಸಿ ಹೇಗಿರಬೇಕು ಅದು ಅಂತಂದರೆ, ನಾನು ವೀಣೆಯಲ್ಲಿ ನುಡಿಸೋಕ್ಕೆ ಆಗಬಾರ್ದು ಅಂಥ ಪದ್ಯವನ್ನು, ಕಠಿಣವಾದ ಪದ್ಯವನ್ನು ರಚಿಸಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಅವರು ಒಂದು ಕಠಿಣವಾಗಿರುವ ಪದ್ಯವನ್ನೇ ರಚಿಸ್ತಾರೆ. ಅದಕ್ಕೆ ತಿರುನೀಲಕಂಠ ಬಾಣರವರು ವೀಣೆಯಲ್ಲೇ ನುಡಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಟ್ಟರೆ ಸಾಧ್ಯವೇ ಆಗೋದಿಲ್ಲ. ಇದು ಸ್ವಲ್ಪ ಕಾಲಕ್ಕೆ ಅವರಿಗೆ ನನಗೆ ನುಡಿಸೋಕ್ಕಾಗಲಿಲ್ಲ ಅಂತ ತಿರುಜ್ಞಾನ ಸಮುದ್ರವನ್ನು ಹೊಗಳದಾಗಾಯಿತು ಅಂತ ತಿಳಿದುಕೊಂಡ್ರು ಕೂಡ ನನಗೆ ವೀಣೆಯಲ್ಲಿ ನೋಡಿಸೋಕ್ಕೆ ಯೋಗ್ಯತೆಯೇ ಇಲ್ವಲ್ಲ, ಹೀಗಾಗೋಗ್ಬಿಡ್ತಲ್ಲ ಅಂತ ಮನಸ್ಸಿಗೆ ಇನ್ನೊಂದು ತರಹ ಖೇದ ಉಂಟಾಗುತ್ತೆ. ಆದ್ದರಿಂದ ಏನು ಮಾಡಿ, ಬೇಜಾರಾಗಿ ಆ ವೀಣೆಯನ್ನು ಒಡೆದು ಹಾಕಬೇಕು ಅಂತ ಕುಟ್ಟದಕ್ಕೆ ಹೋಗ್ತಾ ಇದ್ದಾರೆ. ಆಗ ತಿರುಜ್ಞಾನ ಸಂಬಂಧರು, ಏನು ಮಾಡ್ತಾ ಇದ್ದೀರಿ ನೀವು, ಎಂಥ ಕೆಲಸ ಮಾಡ್ತಾ, ವೀಣೆಯನ್ನು ಒಡೆದು ಹಾಕ್ತಾ ಇದ್ದೀರಿ, ಏನು ಕಾರಣ ನಿಮಗೆ ಆಗೋದಿಲ್ಲ ಅಂತ ಯಾರು ಹೇಳಿದ್ರು? ನಿಮಗೆ ವೀಣೆಯನ್ನು ನುಡಿಸೋಕೆ ಆಗೋದಿಲ್ಲ ಅಂತ ನೀವೇ ಯಾಕೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಫೀಲಿಂಗ್ ಮಾಡ್ಕೋತಾ ಇದ್ದೀರ ಅಂತ ಹೇಳಿಬಿಟ್ಟು, ಹಾಗೊಂದು ವೇಳೆ ನಿಮಗಿದ್ದಿದ್ದರೆ ಈಶ್ವರನು, ನೀವು ಈಶ್ವರನ ದೇವಸ್ಥಾನದ ಹೊರಭಾಗದಲ್ಲಿ ನಿಂತು ಹಾಡ್ತಾ ಇದ್ರಿ, ನನ್ನ ಗರ್ಭದ ಗುಡಿ ಹತ್ರ ಬಂದು ಹಾಡು ಅಂತ ಹೇಳಿ ಈಶ್ವರ ನಿಮ್ಮನ್ನು ಕರೆಸ್ಕೊಳ್ಳಿಲ್ವೇ? ನಿಮಗೇ ಹಾಡೋದಕ್ಕೆ ಒಂದು ಬಂಗಾರದ ಪೀಠವನ್ನು ಕೊಟ್ಟು ಅಲ್ಲಿ ನಿಂತು ಹಾಡಿ ಅಂತ ಹೇಳಲಿಲ್ವೇ? ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ, ಆ ಎಬಿಲಿಟಿ ಇಲ್ಲದಿದ್ದರೆ ಪರಮಾತ್ಮ ನಿಮ್ಮನ್ನು ಇತ್ತಿಲ್ಲಿ ಮಾಡ್ತಾ ಇದ್ದ, ಹಾಗೆಲ್ಲ ಮಾಡಬೇಡಿ ಅಂತ ಅವರಿಗೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ಅವರು ಸಮಾಧಾನ ಸ್ಥಿತಿಯಲ್ಲಿ ಬರುವಂತೆ ಅವರಿಗೆ ಸಮಾಧಾನ ಪಡಿಸ್ತಾರೆ. ಅಲ್ಲಿಂದ ಮುಂದಕ್ಕೆ ಏನಾಯಿತು ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. ಇನ್ ಆರ್ಡರ್ ಟು ಮೇಕ್ ದೀಸ್ ಎಕ್ಸ್ಟೆನ್ಸಿವ್ ರಿಸೋರ್ಸಸ್ ಮೋರ್ ಆಕ್ಸೆಸಿಬಲ್ ಅಂಡ್ ಬೆನಿಫಿಷಿಯಲ್ ಟು ಅವರ್ ರೇಡಿಯೋ ಲಿಸ್ನರ್ಸ್, ವಿ ಹ್ಯಾವ್ ರೀಆರ್ಗನೈಸ್ಡ್ ಅವರ್ ಪ್ರೋಗ್ರಾಮ್ ಶೆಡ್ಯೂಲ್. ತಿರುಮುರೈ ಮ್ಯೂಸಿಕ್ ಅಂಡ್ ತಿರುಮುರೈ ಡಿಸ್ಕೋಸಸ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ತಿರುನೆರಿಯ ತಮಿಳೋಸೈ. ಫಿಲಾಸಫಿಕಲ್ ಡಿಸ್ಕೋಸಸ್ ಅಂಡ್ ಪೆರಿಯ ಪುರಾಣಂ ಲೆಕ್ಚರ್ಸ್ ಇನ್ ತಮಿಳ್ ವಿಲ್ ಬಿ ಬ್ರಾಡ್ಕಾಸ್ಟ್ ಆನ್ ಶಿವತತ್ವ. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karmashaka, Adhyayam 17.
3: Atha Saptada.

ಪರಿವೇದ ವಿಶ್ವತಃ ಇತಿ ನಿರ್ವೃತಿ ಗೃಹೀತೋ ವಾ ಏತಿಜೋ ನಿರತ್ತೋ ನಿರ್ವೃತ್ಯಾ ಏವೈನಂ ತೇನ ಮಂತ್ರತ್ಯೇತದ್ವೇ ವಿಷಮವಾಗನ್ನ ತವಾ ಅಸ್ಯ ರಾಜ್ಯಮನವಗತಂ ತದ್ಯೇ ಏಮಿ ಕೃಷ್ಣಾ ಬ್ರೀಹಯಸ್ತಂ ವಾರುಣಂ ಕೃತೆ ಚರುಂ ನಿರ್ವಪೆ ವರುಣೋ ವೈ ದೇವಾನಾಂ ರಾಜಾ ಸ ರಾಜ್ಯಸ್ಯಾವಗಮಯತಿ ತಮೇವ ಭಾಗಧೇಯೇನೋಪಾದರತ್ತ ಏನ ಗುಂ ರಾಜ್ಯಮವಗತ್ಯೇತತ್ವೇ ನಾನಾ ವಿಶ್ಯಮುಭಯೀ

ಏಣ ಚ ಮರುತ್ವತಾ ಚ ಮರುತ್ವತಾ ಮರುತ್ವತಾ ಚ ಮರುತ್ವತಾ ಮರುತ್ವತೇತಿ ಮರುತ್ವತಾ ಆದಿತ್ಯೇಭಿಶ್ಚ ಚಾದಿತ್ಯೇಭಿರಾದಿತ್ಯೇಭಿಶ್ಚ ರಾಜಭಿಃ ಚ ರಾಜಭೀರಾಜಭಿಶ್ಚ ಚ ರಾಜಭಿಃ ರಾಜಭಿರಿತಿ ರಾಜಭಿಃ ಓಂ ಉತತ್ಯಂತ್ಯಮುತೋತತ್ಯಂಚಮಸಂ ತ್ಯಂಚಮಸಂಚಮಸಂತ್ಯಂತ್ಯಂಚಮಸನ್ನವಂ ಚಮಸನ್ನವನ್ನವಂಚಮಸಂಚಮಸನ್ನವಂತ್ವಷ್ಟೂಃ ನವಂತ್ವಷ್ಟುಸ್ತ್ವಷ್ಟುರ್ನವನ್ನವಂತ್ವಷ್ಟುರ್ದೇವಸ್ಯ ತ್ವಷ್ಟುರ್ದೇವಸ್ಯ ದೇವಸ್ಯ ತ್ವಷ್ಟುಸ್ತ್ವಷ್ಟುರ್ದೇವಸ್ಯ ನಿಷ್ಕೃತಂ ದೇವಸ್ಯ ನಿಷ್ಕೃತಂ ನಿಹಕೃತಂ ದೇವಸ್ಯ ದೇವಸ್ಯ ನಿಷ್ಕೃತಂ ನಿಹಕೃತಮಿತಿ ನಿಹಕೃತಂ ಅಕರ್ತ ಚತುರಶ್ಚತುರೋ ಕರ್ತ ಅಕರ್ತ ಚತುರಃ ಪುನಃ ಚತುರಃ ಪುನಃ ಪುನಶ್ಚತುರಶ್ಚತುರಃ ಪುನಃ ಪುನರಿತಿ ಪುನಃ ತೇನೋ ನಸ್ತೇ ತೇ ನೋ ರತ್ನಾನಿ ನೋ ರತ್ನಾನಿ ರತ್ನಾನಿ ನೋ ನೋ ರತ್ನಾನಿ ಧತ್ತನ ರತ್ನಾನಿ ಧತ್ತನ ಧತ್ತನ ರತ್ನಾನಿ ರತ್ನಾನಿ ಧತ್ತನತ್ರಿಹಿ ಧತ್ತನತ್ರಿಸ್ತ್ರಿರ್ಧತ್ತನ ಧತ್ತ

0: ಅಗ್ನಿ ಸದಸ್ಪತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷಾ ಸದಸ್ಪತಿ ಇತಿ ಸದಸ್ಪತಿ ಇಂದ್ರಾಗ್ನಿ ರಕ್ಷೋ ರಕ್ಷ ಇಂದ್ರಾಗ್ನಿ ಇಂದ್ರಾಗ್ನಿ ರಕ್ಷ ಉಬ್ಜತಂ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ರಕ್ಷ ಉಬ್ಜತಮುಬ್ಜತಂ ರಕ್ಷೋ ರಕ್ಷ ಉಬ್ಜತಂ ಉಬ್ಜತಮಿತ್ಯುಬ್ಜತಂ ಅಪ್ರಜಾಃ ಸಂತು ಸಂತ್ವಪ್ರಜಾ ಅಪ್ರಜಾಃ ಸಂತ್ವತ್ರಿಣಃ ಸಂತ್ವತ್ರಿಣೋ ತ್ರಿಣಃ ಸಂತು ಸಂತ್ವತ್ರಿಣಃ ಅತ್ರಿಣ ಇತ್ಯತ್ರಿಣಃ ತೇನ ಸತ್ಯೇನ ಸತ್ಯೇನ ತೇನ ತೇನ ಸತ್ಯೇನ ಜಾಗೃತಂ ಸತ್ಯೇನ ಜಾಗೃತಂ ಜಾಗೃತಂ ಸತ್ಯೇನ ಸತ್ಯೇನ ಜಾಗೃತಮಧಿ ಜಾಗೃತಮಧ್ಯಧಿ ಜಾಗೃತಂ ಜಾಗೃತಮಧಿ ಪ್ರಚೇತುನೇ ಅಧಿಪ್ರಚೇತುನೇ ಪ್ರಚೇತುನೇಧ್ಯಧಿ ಪ್ರಚೇತುನೇ ಪದೇ ಪ್ರಚೇತುನೇ ಪದೇ ಪದೇ ಪ್ರಚೇತುನೇ ಪ್ರಚೇತುನೇ ಪದೇ ಪ್ರಚೇತುನ ಇತಿ ಪ್ರಚೇತುನೇ ಪದ ಇತಿ ಪದೇ ಇಂದ್ರಾಗ್ನಿ ಶರ್ಮ ಶರ್ಮೇಂದ್ರಾಗ್ನಿ ಇಂದ್ರಾಗ್ನಿ ಶರ್ಮ ಯಚ್ಛತಂ ಇಂದ್ರಾಗ್ನಿ ಇತಿ ಇಂದ್ರಾಗ್ನಿ ಶರ್ಮ ಯಚ್ಛತಂ ಯಚ್ಛತಂ ಶರ್ಮ ಶರ್ಮ ಯಚ್ಛತಂ ಯಚ್ಛತಮಿತಿ ಯಚ್ಛತಂ ಓಂ
1: ಓಂ ನಮಃ ಶಿವಾಯ ಯು ಆರ್ ಲಿಸನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್
2: ಓಂ ನಮಃ ಶಿವಾಯ ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ಗ್ ದ ನೆಕ್ಸ್ಟ್ ಪ್ರೋಗ್ರಾಮ್ ಇಸ್ ಶಿವಸ್ತೋತ್ರ ಇನ್ ದಿಸ್ ಯು ಆರ್ ಅಬೌಟ್ ಟು ಲಿಸನ್ ಶಂಕರ ಶಿವಶಂಕರ ಶಂಭೋ ಪ್ರೆಸೆಂಟೆಡ್ ಬೈ ಶಿವನ್ನಾಥನ್ ಪತ್ತುಮಲ್ ಥ್ಯಾಂಕ್ ಯು ಓಂ ನಮಃ ಶಿವಾಯ

0: You are listening to Shaivam.org Radio, the 24/7 spiritual channel from Shaivam.org.
1: Om Namah Shivaya. Dear listeners of Shaivam.org, you are about to listen Periya Puranam Discourse in Kannada. The title is Thirunyana Sambandha Murthy Nayanar Puranam, presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu Namaskara. Srimad Bhagavatadalli ondu upadeshada shlokavide. ಯಾವುದರ ಬಗ್ಗೆ ಅಂದರೆ, ಉತ್ತಮವಾದ ಭಕ್ತರು ಯಾರು, ಭಕ್ತ ಯಾರು, ಉತ್ತಮವಾದ ಭಕ್ತ ಯಾರು ಅನ್ನೋದರ ಬಗ್ಗೆ ಈ ಉಪದೇಶ ಮಂತ್ರವಿದೆ. ಸರ್ವಭೂತೇಶು ಯಹ ಪಶ್ಯೇತ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತೀ ಆತ್ಮನಿ ಯೇಷ ಭಾಗವತೋತ್ತಮಃ. ಇದರ ಅರ್ಥ ಏನು ಅಂತಂದರೆ, ಯಾವನು ತನ್ನಲ್ಲಿರುವ ಆತ್ಮವಸ್ತುವೇ ಎಲ್ಲ ಸಚರಾಚರ ಸರ್ವ ಜೀವಗಳಲ್ಲಿ ಅದೇ ಆತ್ಮವು ಇದೆ ಅಂತ ಕಂಡುಕೊಳ್ತಾನೋ, ಅದರಲ್ಲಿದೆ ಅಂತ ನಂಬುವುದು ಮಾತ್ರ ಅಲ್ಲ, ಕಾಣ್ತಾ ಇದ್ದಾನೆ ಎಲ್ಲ ಸಚರಾಚರ ಜೀವಿಗಳಲ್ಲಿ ತನ್ನಲ್ಲಿರುವ ಆತ್ಮವೇ ಎಲ್ಲದರಲ್ಲೂ ಇದೆ ಅಂತ ಈತ ಕಾಣ್ತಾನೆ. ಈತನೇ ಅತ್ಯುತ್ತಮನಾದ ಭಕ್ತ ಅಂತ ಇದು ಹೇಳುತ್ತೆ ಈ ಶ್ಲೋಕ. ಈಗ ನಾವು ತಿರುಜ್ಞಾನ ಸಂಬಂಧರವರ ಚರಿತ್ರೆಗೆ ಹೋಗೋಣ. ತಿರುಜ್ಞಾನ ಸಂಬಂಧರವರಿಗೆ ಈಗ 7 ವರ್ಷ ವಯಸ್ಸಾಗಿದೆ. 7 ವರ್ಷ ವಯಸ್ಸಾದರೆ ಅವರ ತಂದೆಯವರು ಶಿವಪಾದ ಹೃದಯ ಅವರು ಮಗುವಿಗೆ ಬ್ರಹ್ಮೋಪದೇಶ ಮಾಡಿಸಬೇಕು ಅಂತ ಇಚ್ಛೆ ಪಡ್ತಾರೆ. ಬ್ರಹ್ಮೋಪದೇಶದ ಕಾರ್ಯಕ್ರಮ ನಡೆಯುತ್ತೆ. ಬ್ರಹ್ಮೋಪದೇಶದ ಕಾರ್ಯವನ್ನು ನಡೆಸಿಕೊಡುವ ಬ್ರಾಹ್ಮಣರೆಲ್ಲ ವಿದ್ವಾಂಸರು, ವೇದಗಳು ಎಲ್ಲ ತಿಳಿದವರು, ಪಂಡಿತರು, ಅವರು ಎಲ್ಲ ನಡೆಸಿಕೊಡ್ತಾರೆ. ನಡೆಸಿಕೊಟ್ಟ ಮೇಲೆ ಮಗುವಿಗೆ ತಿರುಜ್ಞಾನ ಸಂಬಂಧರವರು ಒಂದೊಂದಾಗಿ ವೇದದಲ್ಲಿರುವ ಶ್ಲೋಕಗಳನ್ನು ಪುಂಖಾನುಪುಂಖವಾಗಿ ನಿರರ್ಗಳವಾಗಿ ಹೇಳ್ತಾ ಬರ್ತಾರೆ ತಿರುಜ್ಞಾನ ಸಂಬಂಧರು. ಇದನ್ನು ನೋಡಿದ ಕೂಡಲೇ ಆ ಬ್ರಾಹ್ಮಣರುಗಳು, ಪುರೋಹಿತರುಗಳು ಇರ್ತಾರಲ್ಲ, ದಿಗ್ಭ್ರಾಂತರಾಗ್ತಾರೆ. ಇಷ್ಟು ಚಿಕ್ಕ ಮಗುವಿಗೆ ಹೇಗೆ ಇವೆಲ್ಲ ಗೊತ್ತಾಗಿದೆ, ಈಗಾಗಲೇ ಗೊತ್ತಾಗ್ಬಿಟ್ಟಿದೆಯಲ್ಲ ಹೇಗೆ ಅಂತ ಅವರು ಭಾವಿಸಿದ್ರೆ, ವೇದಾಂತ ಪುರುಷನೇ ಈ ಮಗುವಿನ ರೂಪದಲ್ಲಿ ಬಂದಿದ್ದಾನಾ ಅಂತ ಆಶ್ಚರ್ಯಪಡ್ತಾರೆ. ಹಾಗೆ ಮಗು ಹೇಳ್ತಾ ಇದೆ ಶ್ಲೋಕಗಳೇ, ವೇದಾಂತಗಳಿಂದ ವೇದಗಳಿಂದ ಶ್ಲೋಕಗಳನ್ನು ಒಂದಾದ ಮೇಲೆ ಒಂದು ಹೇಳ್ತಾ ಇದೆ. ಇದನ್ನು ಕೊಂಡುಕೊಂಡ ಆ ವಿದ್ವಾಂಸರಾದ ಬ್ರಾಹ್ಮಣರುಗಳು, ಅವರಿಗೆ ಎಷ್ಟೋ ವಿಷಯಗಳು ವೇದದ ಬಗ್ಗೆ ಗೊತ್ತಿರೋದಿಲ್ಲ, ಅದೆಲ್ಲವನ್ನು ಈ ತಿರುಜ್ಞಾನ ಸಂಬಂಧರವರಿಂದ ತಿಳಿದುಕೊಳ್ಳುವುದಲ್ಲದೆ ಅವರಿಗೆ ಆ ವಿಷಯಗಳ ಬಗ್ಗೆ ಇದ್ದ ಸಂಶಯಗಳು ಅದನ್ನೆಲ್ಲ ಅವರಿಂದ ತಿಳಿದುಕೊಂಡು ತಮ್ಮ ಸಂಶಯಗಳನ್ನು ನಿವಾರಿಸಿಕೊಳ್ತಾರೆ. ತಿರುಜ್ಞಾನ ಸಂಬಂಧರು ಏನು ಹೇಳ್ತಾರೆ, ವೇದಗಳೆಲ್ಲ ಸಾರವೆಲ್ಲ ಈ ಪಂಚಾಕ್ಷರ ಮಂತ್ರದಲ್ಲಿದೆ. ಓಂ ನಮಃ ಶಿವಾಯ ಈ ಪಂಚಾಕ್ಷರ ಮಂತ್ರದಲ್ಲಿ ವೇದಗಳ ಸಾರವೇ ಅಡಗಿದೆ ಅಂತ ಹೇಳಿ ಆಗ ಒಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹವನ್ನು ಈಗ ಕೇಳೋಣ. ಅದಲ್ಲದೆ ಇನ್ನೊಂದು ಶೇಳ್ಕಿಯಾರ್ ಇವರು ಏನು ಹೇಳ್ತಾರೆ ಅಂತಂದರೆ, ಹುಟ್ಟೇ ಇಲ್ಲದ ಈ ತಿರುಜ್ಞಾನ ಸಂಬಂಧರವರಿಗೆ 2 ಸಲದ ಹುಟ್ಟು ಅಂದರೆ ದ್ವಿಜ ಅಂದರೆ 2ನೇ ಸಲ ಬ್ರಹ್ಮೋಪದೇಶವಾದಾಗ ಅವರು ಬ್ರಾಹ್ಮಣರಾದಾಗ 2ನೇ ಸಲ ಹುಟ್ಟುತ್ತಾನೇನೋ ಒಂದು ಪ್ರತೀತಿ. ಇದನ್ನು ನಡೆಸಿದರು ಅಂತ ಹೇಳಿ ಒಂದು ರಿಮಾರ್ಕ್ ಮಾಡಿದ್ದಾರೆ. ಈಗ ಈ ಪದಿಹವನ್ನು ನಾವು ಕೇಳೋಣ.

ಚಿತ್ರಂಬರಂ. ಪರ್ಯವನ್ನು ನಾವು ಕೇಳಿದ್ವಿ. ಅವರು ಹಾಡಿದ ಎಲ್ಲ ಪದ್ಯದಲ್ಲಿರುವ ಎಲ್ಲ ಪದ್ಯಗಳನ್ನು ನಾವು ಹಾಡಿಲ್ಲ, ಬರೀ ಮೂರು ಪದ್ಯಗಳನ್ನು ಹಾಡಿದ್ದೀವಿ ಸ್ಟಾನ್ಸಸ್ಸು. ಅದರ ಅರ್ಥ ಏನು ಅನ್ನೋದನ್ನು ಇವಾಗ ನಾನು ವಿವರಿಸ್ತೇನೆ. ಹೀಗೆ ಹೇಳ್ತಾರೆ, ಜಾಗೃತ ಸ್ಥಿತಿಯಲ್ಲಿದ್ದರೂ ಸರಿ, ನಿದ್ರಾಸ್ಥಿತಿಯಲ್ಲಿದ್ದರೂ ಸರಿ, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಪಂಚಾಕ್ಷರ ಮಂತ್ರವನ್ನು ನಾವು ಸದಾ ಜಪಿಸಬೇಕು, ಧ್ಯಾನಿಸಬೇಕು. ಏಕೆ ಅಂತಂದರೆ ಯಮನು ಮಾರ್ಕಂಡೆಯನ್ನು ಅಟ್ಟಿಸ್ಕೊಂಡು ಬರ್ತಾನೆ. ಅಟ್ಟಿಸ್ಕೊಂಡು ಬಂದಾಗ ಮಾರ್ಕಂಡೆಯ ಏನು ಮಾಡ್ತಾನೆ, ಶಿವನಲ್ಲಿ ಬಂದು ತಬ್ಬಿಕೊಂಡು ಶರಣಾಗತನಾಗಿ ಈ ಪಂಚಾಕ್ಷರ ಮತವನ್ನು ಮಂತ್ರವನ್ನು ಹೇಳ್ತಾನೆ. ಓಂ ನಮಃ ಶಿವಾಯ ಅಂತ ಹೇಳಿ ಈಶ್ವರನನ್ನು ತಬ್ಬಿಕೊಳ್ತಾನೆ. ಈ ಮಂತ್ರದ ಮಹಿಮೆ ಬಲ ಎಷ್ಟು ಅಂತಂದರೆ, ಶಿವನು ಮಾರ್ಕಂಡೆಯನನ್ನು ಕಾಪಾಡಿದ್ದು ಮಾತ್ರ ಅಲ್ಲ, ಯಮನನ್ನು ಒದ್ದು ಓಡಿಸಿದ ಅಂತ ಒಂದನೇ ಸ್ಟ್ಯಾನ್ಸಾದ ಅರ್ಥ. ಮತ್ತೊಂದು ಏನು ಹೇಳುತ್ತೆ ಅಂತಂದರೆ, ನಮಗೆ ಎಷ್ಟೋ ಬಾಧೆಗಳು ಬರುತ್ತೆ, ಕೆಮ್ಮು, ಶೀತ, ನೆಗಡಿ ಇಂತಹ ಬಾಧೆಗಳು, ಮತ್ತು ಇನ್ನೇನೋನೋ ತೊಂದರೆಗಳು, ಸಂಕಷ್ಟಗಳು ಇವೆಲ್ಲ, ಮತ್ತು ನಾವು ಮಾಡಿದ ಕರ್ಮಫಲಗಳಿಂದ ಎಷ್ಟೆಷ್ಟೋ ಕಷ್ಟಗಳು ಬರಬಹುದು, ಬರುತ್ತೆ. ಅದು ಈ ಜನ್ಮದಕ್ಕೆ ಮಾತ್ರ ಲಿಮಿಟ್ ಆಗಿರೋದಿಲ್ಲ, ಮುಂದಿನ ಜನ್ಮಗಳಿಗೂ ಅಟ್ಟಿಸ್ಕೊಂಡು ಬರುತ್ತೆ. ಅಂಥಾಗ ಬಂದಾಗ ಕೂಡ ಈ ಪಂಚಾಕ್ಷರ ಮಂತ್ರ ಅನ್ನೋದು ನಮಗೆ ಆಧಾರ. ಇದು ಯಾವ ಕರ್ಮಫಲವನ್ನು ಕೂಡ ನಮಗೆ ತಟ್ಟದ ಹಾಗೆ ಕಾಪಾಡುತ್ತೆ, ಅದು ನಮಗೆ ಆಧಾರ, ಅದೇ ಆಶ್ರಯ ಪಂಚಾಕ್ಷರ ಮಂತ್ರವೇ. ಏನಾದರೂ ನಮ್ಮ ಕರ್ಮಫಲಗಳಿರಲಿ, ಅದು ಮುಟ್ಟೋದಿಲ್ಲ, ನಮ್ಮನ್ನು ತಗಲಿಸೋದಿಲ್ಲ ಅಂತ ಎರಡನೇ ಪದ್ಯದ ಅರ್ಥ. ಕೊನೆಯದು ಮಾಮೂಲಾಗಿ ಅವರ ನಾಮಾಂಕಿತವಿರುತ್ತೆ. ಅವರು ಏನು ಹೇಳ್ತಾರೆ ಅಂತಂದರೆ, ಶೀರ್ಘಾಯ ರಾಜಕುಮಾರನಾದ ನಾನು, ಎಲ್ಲ ವೇದಗಳನ್ನು ತಿಳಿದ ನಾನು ಈ ಪದ್ಯವನ್ನು ರಚಿಸಿದ್ದೇನೆ. ಈ ಪದ್ಯವನ್ನು ಯಾರು ಹಾಡುತ್ತಾರೋ ಭಕ್ತಿಯಿಂದ, ಅವರು ದೇವರೇ, ಸಾಕ್ಷಾತ್ ದೇವರುಗಳೇ ಆಗಿಬಿಡ್ತಾರೆ, ದೇವರಾಗ್ತಾರೆ ಅಂತ ಮೂರನೇ ನಾವು ಕೊನೆಯಲ್ಲಿ ಹಾಡಿದ ಸ್ಟ್ಯಾನ್ಸಾದ ಅರ್ಥ. ಈಗ ಮುಂದಕ್ಕೆ ಹೋಗೋಣ. ಮುಂದೆ ಇವರನ್ನು ಭೇಟಿ ಮಾಡೋದಕ್ಕೆ ತಿರುನಾವುಕ್ಕರ್ ಸರ್ ಬರ್ತಾ ಇದ್ದಾರೆ. ಅವರಿಗೆ ಗೊತ್ತಾಗಿದೆ ಇಲ್ಲಿ ನಮ್ಮ ತಿರುಜ್ಞಾನ ಸಂಬಂಧರು ಇದ್ದಾರೆ ಅಂತ ಹೇಳಿ, ಅವರು ಮಹಾಮಹಿಮರಲ್ವೇ, ಅವರನ್ನು ಭೇಟಿ ಮಾಡಬೇಕು, ಅವರನ್ನು ನೋಡಿ ನಮಸ್ಕಾರ ಮಾಡಬೇಕು ಅಂತ ತಿರುನಾವುಕ್ಕರ್ ಸರ್ ಬರ್ತಾ ಇದ್ದಾರೆ. ತಿರುನಾವುಕ್ಕರ್ ಸರ್ ಅವರು ಬರೋದನ್ನು ಶೇಟ್ಕಿಯಾರ್ ಹೇಗೆ ವಿವರಿಸ್ತಾರೆ ಅಂತಂದರೆ, ಅವರಿಗೆ ಭಕ್ತಿ ಅನ್ನೋದು ಇವರನ್ನು ನೋಡೋದರಿಂದ, ಸಾಕ್ಷಾತ್ ಪರಮೇಶ್ವರನ ನೋಡೋ ಅನುಭವ ಅವರಿಗೆ, ಆದ್ದರಿಂದ ಕಣ್ಣಿನಲ್ಲಿ ಕಣ್ಣೀರು ಧಾರೆ ಭಕ್ತಿ. ನಾವು ತಿರುಜ್ಞಾನ ಸಂಬಂಧವನ್ನು ನೋಡ್ತಾ ಇದ್ದೀವಿ ಅಂತ, ಮತ್ತು ಆ ಪ್ರೀತಿಯಿಂದ ಹೃದಯದೆಲ್ಲ ಭಾರವಾಗಿದೆ ಅಂತೆ. ಮೈಮೇಲೆ ಒಂದು ಚಿಕ್ಕ ವಸ್ತ್ರವನ್ನು ಮಾತ್ರ ಉಟ್ಕೊಂಡಿದ್ದಾರೆ, ಅದು ಬಹಳ ಭಾರವಾಗಿ ಕಾಣ್ತಾ ಇದೆಯಂತೆ. ಮೈಯೆಲ್ಲ ವಿಭೂತಿ ಪೂಸ್ಕೊಂಡಿದ್ದಾರೆ. ಮತ್ತು ತಿರುನಾವುಕ್ಕರ್ಸರದು ಅವರು ಯಾವಾಗಲೂ ಹೆಗಲ ಮೇಲೆ ಒಂದು ಉಪಕರಣ, ಹುಲ್ಲು ಕೆತ್ತುವ ಸಾಧನ, ಅದನ್ನು ಇಟ್ಕೊಂಡಿರ್ತಾರೆ. ಇದನ್ನೆಲ್ಲ ಇಟ್ಕೊಂಡು ಇವರನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಆ ಹುಟ್ಟಿದ ವಸ್ತ್ರ ಕೂಡ ಬಹಳ ಭಾರವಾಗಿ ಕಾಣ್ತಾ ಇದೆಯಂತೆ, ಅಷ್ಟು ಭಕ್ತಿ. ಭಕ್ತಿಯಿಂದ ಬಂದು ಇವರನ್ನು ಭೇಟಿಯಾಗ್ತಾ ಇದ್ದರೆ ತಿರುಜ್ಞಾನ ಸಂಬಂಧರಿಗೂ ಗೊತ್ತಾಗುತ್ತೆ, ಇಬ್ಬರೂ ಒಬ್ಬರಿಗೊಬ್ಬರು ಭೇಟಿ ಮಾಡಿ ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಯಾರು? ತಿರುನಾವುಕ್ಕರ್ಸರು ತಿರುಜ್ಞಾನ ಸಂಬಂಧರಿಗೆ ನಮಸ್ಕಾರ ಮಾಡ್ತಾರೆ. ಆದರೆ ಅವರು ಚಿಕ್ಕವರು, ಇವರಿಗೆ ವಯಸ್ಸು ಸುಮಾರು 60-65 ಆಗಿದೆ ತಿರುನಾವುಕ್ಕರ್ಸರಿಗೆ, ತಿರುಜ್ಞಾನ ಸಂಬಂಧರು ಸುಮಾರು 7 ವರ್ಷ. ಒಬ್ರಿಗೊಬ್ಬರು ನಮಸ್ಕಾರ ಮಾಡಿದ್ರೆ, ಅಯ್ಯೋ ನೀವು ನನಗೆ ನಮಸ್ಕಾರ ಮಾಡ್ತಾ ಇದ್ದಾರ, ನಾನು ಚಿಕ್ಕವನಲ್ವಾ ಅಂತ ಹೇಳಿ ಅವರನ್ನು ಹಿಡಿದು ಎತ್ತಿ, ಅಪರೇ ಅಂದರೆ ನನ್ನ ತಂದೆಯವರು ಸಮಾನ ಅಂತ,
ಅಪ್ಪರೇ ಅಂತಂದರೆ ತಂದೆಯವರೇ ಅನ್ನೋ ಸಂಬೋಧನೆಯನ್ನು ಮಾಡಿ ಅವರಿಗೆ ಮರ್ಯಾದೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ಮೇಲಕ್ಕೆ ಅವರನ್ನು ನಿಲ್ಲಿಸ್ತಾರೆ. ಈ ಅಪ್ಪರೇ ಅನ್ನೋ ಸಂಬೋಧನೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಪರಮೇಶ್ವರನು ತಿರುನಾವುಕ್ಕರಸರಿಗೆ ತಿರುನಾವುಕ್ಕರಸರ್ ಅಂತ ಒಂದು ಅವರೇ ಕೊಟ್ಟ ಹೆಸರು. ತಿರುನಾವುಕ್ಕರಸರು ಅಂದರೆ ವಾಗೀಶ್ವರವರು ಹೇಳಿದ ಮಾತೆಲ್ಲ ಅತ್ಯುತ್ತಮವಾದ ಮಾತುಗಳು, ಪದ್ಯಗಳು. ಅವರಿಗೆ ಪರಮಾತ್ಮನೇ ತಿರುನಾವುಕ್ಕರಸರು ಅಂತ ಹೇಳಿದ್ದು. ಈಗ ತಿರುಜ್ಞಾನ ಸಂಬಂಧದಲ್ಲಿ ಏನು ಹೇಳಿದರು ಅದಕ್ಕಿಂತ ಉತ್ತಮವಾದ ಅಪ್ಪರೇ ಅಂತ ಕರೆದಿದ್ದು, ಇವಾಗಲೂ ಸಹ ತಿರುನಾವುಕ್ಕರಸರನ್ನು ಹೆಸರಿಗಿಂತ ಅಪ್ಪರ್ ಅನ್ನೋದು ಅಪ್ಪರ ಹೆಸರಾಗಿದೆ. ದಿಸ್ ಈಸ್ ಅನ್ ಅಪ್ಪರ್ ನೇಮ್. ಗೊತ್ತಾಯ್ತೆ, ಅಪ್ಪರ್ ಅಂತಂದರೆ ಅಷ್ಟು ಅವರ ಭಕ್ತಿ. ತಂದೆಯವರನ್ನು ನೋಡಿದ ಹಾಗೆ, ಸಾಕ್ಷಾತ್ ಪರಮಾತ್ಮನನ್ನು ನೋಡಿದ ಹಾಗೆ ಒಬ್ಬರಿಗೊಬ್ಬರು ನಮಸ್ಕಾರ ಮಾಡಿಕೊಂಡು ಬಹಳ ಆನಂದದಿಂದ ತಬ್ಬಿಕೊಳ್ತಾರೆ. ತಿರುಜ್ಞಾನ ಸಂಬಂಧರವರು ಅಪ್ಪರೇ ಅಂತ ಸಂಬೋಧಿಸ್ತಾರೆ. ಆಗ ನಮ್ಮ ತಿರುನಾವುಕ್ಕರಸರು ಏನು ಹೇಳ್ತಾರೆ ಅಂತಂದರೆ, ಬಹಳ ವಿನಯದಿಂದ, ಅತಿ ವಿನಯದಿಂದ, ನಾನು ನಿಮ್ಮ ಸೇವಕ, ನಿಮ್ಮ ಒಬೀಡಿಯಂಟ್ ಅಂದರೆ ವಿಧೇಯಕನಾದ ಸೇವಕ ಅಂತ ಅತಿ ನಮ್ರತೆಯಿಂದ ಅವರಿಗೆ ಹೇಳ್ತಾರೆ. ತಿರುಜ್ಞಾನ ಸಂಬಂಧರವರು ಏನು ಭಾವಿಸಿದ್ದಾರೆ ಅಂತಂದರೆ, ತಿರುನಾವುಕ್ಕರಸರವರು ಬರುವುದು ನಮ್ಮ ಊರಿನ ಪುಣ್ಯ, ನಮ್ಮೆಲ್ಲರ ಪುಣ್ಯ ಅಂತ ಅವರು ಭಾವಿಸಿದ್ದಾರೆ. ಹೀಗೆ ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಸಮಾಗಮವಾದ ಮೇಲೆ ದೇವಸ್ಥಾನದ ಕಡೆ ಹೋಗ್ತಾರೆ. ದೇವಸ್ಥಾನದಲ್ಲಿ ತಿರುಜ್ಞಾನ ಸಂಬಂಧರವರಿಗೆ ಹೇಳ್ತಾರೆ, ನೋಡಿ ನಿಮ್ಮ ದೇವರು ಇವರು, ಇವರ ಬಗ್ಗೆ ನೀವು ಬೇಕಾದಷ್ಟು ಪದ್ಯಗಳನ್ನು ಹಾಡಿ ಅಂತ ಹೇಳ್ತಾರೆ. ಆವಾಗ ಅವರು ಪದ್ಯಗಳನ್ನು ರಚಿಸಿ ಹಾಡ್ತಾರೆ, ಇವರು ಹಾಡ್ತಾರೆ. ಈ ವಿಷಯವನ್ನು, ಈ ಸಮಾಗಮವನ್ನು ನಮ್ಮ ಶೇಳ್ಕಿಯಾರು ಬಹಳ ಅದ್ಭುತವಾಗಿ ಹೀಗೆ ವಿವರಿಸ್ತಾರೆ. ಅವರು ತಿರುಜ್ಞಾನ ಸಂಬಂಧರವರು ಒಂದು ಜ್ಞಾನವೆಂಬ ಕಡಲು, ಸಮುದ್ರ, ಜ್ಞಾನವೆಂಬ ಕಡಲು. ತಿರುನಾವುಕ್ಕರಸರು ವಾಗೀಶರು, ಅವರೂ ಮಹಾಕಡಲು. ಎರಡು ಕಡಲುಗಳು ಸೇರಿದರೆ ಹೇಗಾಗುತ್ತೋ, ಎರಡು ಕಡಲುಗಳು ಸಮಾಗಮವಾದರೆ ಹೇಗಾಗುತ್ತೋ, ಆ ತರಹ ಇವರಿಬ್ಬರ ಸಮಾಗಮವು ಅಷ್ಟು ಘನವಾಗಿದ್ದಿತು ಅಂತ ಶೇಟ್ಕಿಯಾರವರು ವಿವರಿಸ್ತಾರೆ. ಆಮೇಲೆ ಇವರು ನಿಮ್ಮ ದೇವರು ನೋಡಿ ನೀವು ಪದ್ಯಗಳನ್ನು ರಚಿಸಿ ಹಾಡಿ ಅಂತಾರೆ, ಅವರು ಹಾಡ್ತಾರೆ. ಆಮೇಲೆ ತಿರುನಾವುಕ್ಕರಸರು ಅವರು ಮುಂದೆ ಹೋಗ್ತಾರೆ. ನಮ್ಮ ತಿರುಜ್ಞಾನ ಸಂಬಂಧರು ಏನು ಮಾಡ್ತಾರೆ, ಎಲ್ಲ ಕ್ಷೇತ್ರಗಳು ಒಂದೊಂದಾಗಿ ಕ್ಷೇತ್ರಗಳು ಎಲ್ಲ ನೋಡಿಕೊಂಡು ಸಂದರ್ಶಿಸಿ ತಿರುಪಾಚಿಲಾಶ್ರಮಂ ಅನ್ನುವ ಸ್ಥಳಕ್ಕೆ, ಬೇರೆ ಸ್ಥಳಗಳನ್ನೆಲ್ಲ ಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿ ತಿರುಪಾಚಿಲಾಶ್ರಮಂ ಅನ್ನೋ ಕ್ಷೇತ್ರಕ್ಕೆ ಬರ್ತಾರೆ. ಇವರ ಜೊತೆಯಲ್ಲೇ ತಂದೆಯವರು ಇರ್ತಾರೆ. ಆ ಊರಿಗೆ ಬರ್ತಾ ಇದ್ದರೆ ಅಲ್ಲಿ ಕುಲ್ಲಿಮಳವನ್ ಅಂತ ಒಬ್ಬ, ಆ ಊರಿನ ಪ್ರಾಂತ್ಯದ ಒಬ್ಬ ಚಿಕ್ಕ ರಾಜ ಅಂತ ಇಟ್ಕೊಳ್ಬಹುದು, ಕೊಲ್ಲಿಮಳವನ್ ಅಂತ. ಆತನಿಗೆ ಒಬ್ಬ ಸುಂದರಿಯಾದಂಥ, ಲಾವಣ್ಯವತಿಯಾದಂಥ, ಸುಮಾರು 16 ವರ್ಷದ ವಯಸ್ಸಿನ ಮಗಳಿರ್ತಾಳೆ. ಅನ್ಫಾರ್ಚುನೇಟ್ಲಿ ಆ ಮಗಳಿಗೆ ಒಂದು ಕೆಟ್ಟ ಕಾಯಿಲೆ, ಏನು ಅಂತಂದರೆ ಈ ಎಪಿಲೆಪ್ಸಿ ಅಂತ ಹೇಳ್ತಾರಲ್ಲ, ಎಪಿಲೆಪ್ಸಿ ಅಂತಂದರೆ ಮೂರ್ಛೆ ರೋಗದ ತರಹ ಅಂತ ಹೇಳ್ಬೋದು, ಮೈ ಕೈಯೆಲ್ಲ ಎಳೆದುಕೊಂಡು ಇರುವಂಥ ರೋಗ ಇರುತ್ತೆ. ಎಷ್ಟು ವೈದ್ಯಕೀಯ ಚಿಕಿತ್ಸೆ ಮಾಡಿದ್ರೂ ಕೂಡ ಏನೂ ಫಲಕಾರಿಯಾಗೋದಿಲ್ಲ. ವೈದ್ಯರು ಹೇಳ್ಬಿಡ್ತಾರೆ, ನಮ್ಮಿಂದ ವಾಸಿ ಮಾಡೋಕ್ಕಾಗೋದಿಲ್ಲ, ಭಗವಂತನೇ ನಿಮ್ಮ ಮಗಳನ್ನು ಕಾಪಾಡಬೇಕು ಅಂತ. ಹೇಳಿಬಿಟ್ಟ ನಂತರ ಈ ರಾಜ ಏನು ಮಾಡ್ತಾನೆ, ಇನ್ನು ಪ್ರಯೋಜನವಿಲ್ಲ, ಯಾರನ್ನಿನ್ನು ಕೈ ಹಿಡಿಬೇಕೋ ಭಗವಂತನನ್ನೇ ಕೈ ಹಿಡಿಬೇಕೋ, ಅವನೇ ರಕ್ಷಕ ಅಂತ ಹೇಳಿಬಿಟ್ಟು ಆ ಮಗಳನ್ನು ಕರೆದುಕೊಂಡು ಬಂದು ಆ ದೇವಸ್ಥಾನದಲ್ಲಿ ಇರಿಸ್ತಾರೆ. ದೇವರೇ, ನೀನೇ ಇನ್ನು ನನಗೆ ಗತಿ, ಈ ಮಗಳನ್ನು ನೀನು ಏನು ಮಾಡ್ತೀಯೋ, ಏನು ಮಾಡಪ್ಪ, ನಿನ್ನ ಕೈನಲ್ಲಿ ಹಾಕಿದ್ದೀನಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ಇವರಿಗೆ ಒಂದು ದೂರದಿಂದ ಒಂದು ಘೋಷ ಕೇಳುತ್ತೆ ಈ ರಾಜರಿಗೆ. ಏನು ಅಂತಂದರೆ, ದೂರದಲ್ಲಿ ಕಹಳೆ, ಜನಗಳು ಜಯಘೋಷ ಮಾಡ್ತಾ ಇರುವುದು, ಇದನ್ನೆಲ್ಲ ಶಬ್ದ ಕೇಳುತ್ತೆ. ಏನಿದು ಅಂತಂದರೆ ಹೀಗೆ ಕೇಳುತ್ತೆ, ಶೀರ್ಗಾರಿ ವೇಂದರ್ ಒಂದಾರ್, ಕೌಣಿಯರು ತಲೆವಾರ್ ಒಂದಾರ್, ಜ್ಞಾನ ಪಾಲುಂಡ ಜ್ಞಾನ ಸಂಬಂಧರ್ ಒಂದಾರ್ ಅನ್ನೋ ಘೋಷಗಳು ಕೇಳ್ತಾ ಇದೆ. ಇದರ ಅರ್ಥ ಏನು ಅಂತಂದರೆ, ಶೀರ್ಗಾರಿಯ ಒಬ್ಬರು ಮುಖ್ಯಸ್ಥರು ಬರ್ತಾ ಇದ್ದಾರೆ, ಕೌಣಿಯರ್ ತಲೆಯವರು ಅಂದರೆ ಕೌಂಡಿನ್ಯ ಗೋತ್ರದ ಮುಖ್ಯ ಪ್ರಮುಖವಾದ ವ್ಯಕ್ತಿಗಳು ಬರ್ತಾ ಇದ್ದಾರೆ,
ಜ್ಞಾನದ ಹಾಲನ್ನು ಉಂಡಂತಹ ತಿರುಜ್ಞಾನ ಸಂಬಂಧರು ಬರ್ತಾ ಇದ್ದಾರೆ ಎನ್ನುವ ಘೋಷ ದೂರದಿಂದ ಕೇಳಿಸತ್ತೆ. ತಕ್ಷಣವೇ ಏನು ಮಾಡಿದ್ರು, ಮಗಳನ್ನು ಅದೇ ಬಿಟ್ಟುಬಿಟ್ರು, ಮರೆತೇ ಬಿಟ್ರು. ತಿರುಜ್ಞಾನ ಸಂಬಂಧರನ್ನು ಅವರನ್ನು ಸ್ವಾಗತಿಸಬೇಕಲ್ಲ, ಅದಕ್ಕೆಲ್ಲ ಬೇಕಾದ ಏರ್ಪಾಡುಗಳನ್ನೆಲ್ಲ ತಕ್ಷಣವೇ ಮಾಡಿ ಮಾಡಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪಂದಾಳುಗಳು ಹಾಕಿ ಹೂಗಳು ಎಲ್ಲಾನು ಮಾಲೆಗಳು ಎಲ್ಲ ಸರಿಯಾಗಿ ಏರ್ಪಾಡು ಮಾಡಿ ಅಂತ ಏರ್ಪಾಡು ಮಾಡಿ ಮಾಡೋದಕ್ಕೆ ಆಜ್ಞೆ ಕೊಟ್ಟು ಅವರ ತಿರುಜ್ಞಾನ ಸಂಬಂಧರು ಎಲ್ಲಿದ್ದರೋ ಅಲ್ಲಿ ಅವರನ್ನು ಸ್ವಾಗತಿಸೋಕ್ಕೆ ಹೋಗ್ತಾರೆ. ಅವರಿಗೆ ನೋಡಿ ನಮಸ್ಕಾರ ಮಾಡಿ ಬನ್ನಿ ಅಂತ ಹೇಳಿ ಸ್ವಾಗತ ಕೋರಿ ಅವರ ಜೊತೆಯನ್ನು ನಡ್ಕೊಂಡು ಬರ್ತಾ ಇದ್ದಾರೆ ಈ ದೇವಸ್ಥಾನದ ಕಡೆಗೆ. ದೇವಸ್ಥಾನದ ಕಡೆಗೆ ಬರ್ತಾ ಇರುವಾಗ ತಿರುಜ್ಞಾನ ಸಂಬಂಧರು ನೋಡ್ತಾರೆ ಈ ಇವರ ಮಗಳು. ಮಗಳನ್ನು ನೋಡಿ ದೇವಸ್ಥಾನದಲ್ಲಿ ಮಗಳನ್ನು ಅವರು ಕೂಡಿಸಿದ್ದಾರೆ, ಇರಿಸಿದ್ದಾರೆ. ಯಾರಿದು ಅಂತ ತಿರುಜ್ಞಾನ ಸಂಬಂಧರು ಕೇಳ್ತಾರೆ ಆ ರಾಜನನ್ನು. ಆಗ ಆತ ಹೇಳ್ತಾನೆ, ನಾ ಈ ಥರ ವಾಸಿಯಾಗದ ಕಾಯಿಲೆ ಬಂದುಬಿಟ್ಟಿದೆ, ನಾ ಏನು ಮಾಡಿದೆ, ವೈದ್ಯ ಚಿಕಿತ್ಸೆ ಯಾವುದು ಫಲಕಾರಿಯೇ ಆಗಲಿಲ್ಲ, ಈಶ್ವರ ನೀನೇ ಗತಿ ಅಂತ ಇಲ್ಲಿ ತಂದು ಬಿಟ್ಬಿಟ್ಟಿದ್ದೀನಿ ಅಂತ ತಿರುಜ್ಞಾನ ಸಂಬಂಧರವರಿಗೆ ಹೇಳ್ತಾರೆ. ಅದನ್ನು ಹೇಳಿದಾಗ ಈ ತಿರುಜ್ಞಾನ ಸಂಬಂಧರಿಗೆ ಬಹಳ ಮನಸ್ಸಿಗೆ ವ್ಯಥೆಯುಂಟಾಗತ್ತೆ. ವ್ಯಥೆಯುಂಟಾದರೆ ಮಾತ್ರ ಅವರೇನು ಬಿಟ್ಬಿಡ್ತಾರಾ, ಅದೇ ಈಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ. ಇದೇನಪ್ಪ ನೀನು ದೇವರು ಅನ್ನಿಸ್ಕೊಳ್ತಿಲ್ಲ, ಬಹಳ ಭಗವಂತ ಅನ್ನಿಸ್ಕೊಳ್ತೀಯಲ್ಲ, ಇದು ನಿನ್ನ ಕರುಣೇನಾ, ಇದು ಭಕ್ತರುಗಳಿಂದ ಬೇಕಾದಷ್ಟು ಕಾಣಿಕೆ ವಸೂಲು ಮಾಡ್ಕೋತೀಯ, ನೈವೇದ್ಯಗಳು ಎಲ್ಲ ವಸೂಲು ಮಾಡ್ಕೊಳ್ತೀಯಲ್ಲ, ಇದಕ್ಕೆ ಬದಲಾಗಿ ನೀನು ಭಕ್ತರು ಕೊಡೋದು ಇದೇನಾ, ಇದೇನೇ ನಿನ್ನ ಕರುಣೆ. ಪಾಪ ಹುಡುಗಿ ಬಾಡಿ ಹೋಗ್ತಾ ಇದೆ, ಒಂದು ಹೂವು ಪುಷ್ಪವು ಬಾಡಿ ಹೋದರೆ ಹೇಗಾಗ್ತಾ ಇದೆಯೋ ಆ ಥರ ಈ ಹುಡುಗಿ ಬಾಡ್ತಾ ಇದೆ ರೋಗದಿಂದ, ಇದೇನಾ ನೀ ಕೊಡುವುದು ಅಂತ ಒಂದು ತರಹ ನಿಂದೆ ಮಾಡುವಂಥ ಭಗವಂತನನ್ನು ತರಾಟೆ ತಗೊಂಡ ಹಾಗೆ ಒಂದು ಪದ್ಯವನ್ನು ರಚಿಸ್ತಾರೆ. ಶಿವನಿಗಿದೆಲ್ಲ ಒಂದು ಲೀಲೆ ತಾನೇ, ಇವರು ಹಾಡೋದು ಅವರಿಗೆ ಇಚ್ಛೆ, ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಹಾಡಲಿ, ಅದನ್ನು ಕೇಳುವುದೇ ಭಗವಂತನಿಗೆ ಒಂದು ಆನಂದದ ವಿಷಯ. ಇದೆಲ್ಲ ಆದ ಮೇಲೆ ಭಗವಂತನು ಪ್ರಸನ್ನನಾಗಿ ಆ ಮಗಳಿಗೆ ಇರುವ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ಆ ಮಗಳು ಏನೂ ಆಗದವಳಂತೆ ಬಹಳ ಚೆನ್ನಾಗಿ ಎದ್ದು ನಿಂತಳು. ಕಾಯಿಲೆ ಇಲ್ಲ ಏನಲ್ಲ ಎಲ್ಲ ವಾಸಿಯಾಗ್ಬಿಡ್ತು. ಆಗ ಆ ರಾಜ ಆತನ ಮಗಳು ತಿರುಜ್ಞಾನ ಸಂಬಂಧರವರಿಗೆ ಅನೇಕ ಸಾರಿ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಪಡೆದರು. ಅಲ್ಲಿಂದ ಮುಂದಕ್ಕೆ ಇವರು ನಮ್ಮ ತಿರುಜ್ಞಾನ ಸಂಬಂಧರವರು ತಿರುಪೆಂಜೇಲಿ ಇಂಗೋಯ್ ಮಲೈ ಸೆಂಗುಂಡ್ರೂರ್ ಅಂತ ಬೇರೆ ಬೇರೆ ಊರುಗಳಿಗೆ ಕ್ಷೇತ್ರಗಳಿಗೆ ಹೊರಟರು. ಆ ಸೆಂಗುಂಡ್ರೂರ್ ಅನ್ನೋದು ಈವಾಗ ತಿರುಚೆಂಗೋಡು ಅಂತ ಆಗಿದೆ. ಈ ಊರಿಗೆ ಇವರೆಲ್ಲ ಬಂದಾಗ ಅಂದರೆ ನಮ್ಮ ತಿರುಜ್ಞಾನ ಸಂಬಂಧರು ಅವರ ಅನುಯಾಯಿಗಳು ಎಲ್ಲ ಬಂದಾಗ ಅಲ್ಲಿ ಇವರಿಗೆಲ್ಲ ಒಂದು ಶೀತ ನೆಗಡಿ ಜ್ವರ ಇಂತಹ ಒಂದು ಪೀಡೆ ಬಾಧಿಸೋಕ್ಕೆ ಶುರು ಆಯಿತು. ಅಂದರೆ ಮಲೇರಿಯಾ ಅಂತ ಇಟ್ಕೊಳ್ಬಹುದು, ಮಲೇರಿಯಾ ಎಲ್ರಿಗೂ ಇದೆ, ಆ ಊರಿನ ಜನಗಳೂ ಇತ್ತಂತೆ. ಆಗ ಅವರು ಒಂದು ಪದಿಹವನ್ನು ಹಾಡ್ತಾರೆ. ಆ ಪದಿಹದ ತಾತ್ಪರ್ಯ ಏನು ಅಂತಂದರೆ ಅದು ಅವ್ವಿನೈ ಇವಿನೈ ಅಂತ ಪ್ರಾರಂಭವಾಗುತ್ತೆ. ನಮ್ಮ ನೆರೆಹೊರೆಯವರಿಗೆ ಸೇವೆಯನ್ನು ಮಾಡಬೇಕು, ಭಕ್ತಿಯಿಂದ ಭಗವಂತನನ್ನು ಪೂಜಿಸಬೇಕು, ಹೀಗೆ ಮಾಡಿದ್ರೆ ಯಾವ ಕರ್ಮವೂ ನಮಗೆ ಅಂಟುವುದಿಲ್ಲ, ನಮ್ಮನ್ನು ಭಗವಂತ ಖಂಡಿತವಾಗಿ ಕಾಪಾಡ್ತಾನೆ, ಇದು ಈ ಈಶ್ವರನ ನೀಲಕಂಠೇಶ್ವರನ ಮೇಲೆ ಆಣೆ ಅಂತ ಒಂದು ಪದ್ಯವನ್ನು ರಚಿಸ್ತಾರೆ. ಆವಾಗ ಅವರಿಗೆ ಎಲ್ರಿಗೂ ಗುಣವಾಗುತ್ತೆ. ಅಲ್ಲಿಂದ ಮುಂದೆ ತಿರುಚಿ ತಿರುವಾನೆ ಕಾವಲ್ ಅವಳ್ ಇವಳ್ನಲ್ಲೂರ್ ನಂತರ ತಿರುವಳಂಜೇಲಿ ತಿರುಪಟ್ಟೀಶ್ವರಂ ಅನ್ನೋ ಸ್ಥಳಗಳಿಗೆಲ್ಲ ಇವರು ಸಂದರ್ಶಿಸ್ತಾರೆ ಈ ಸ್ಥಳಗಳನ್ನು. ಇಲ್ಲಿ ಅವಳ್ ಇವಳ್ನಲ್ಲೂರ್ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ಒಂದು ಸ್ಥಳ ಪುರಾಣವನ್ನು ನಾವು ಗಮನಿಸಬಹುದು. ಈ ಭಗವಂತನ ಹೆಸರು ಇಲ್ಲಿ ಈಶ್ವರನ ಹೆಸರು ಸಾಕ್ಷಿನಾಥರ್ ಸ್ವಾಮಿ ಅಂತ. ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ, ಇಬ್ಬರು ಸಹೋದರಿಯರಿರ್ತಾರೆ, ಆ ಸಹೋದರಿಯರ ಪೈಕಿ ಹಿರಿಯವಳನ್ನು ಮದುವೆ ಆಗ್ತಾರೆ. ಮದುವೆ ಆದ ನಂತರ
ಬೇರೆ ಊರಿಗೆ ಯಾವುದೋ ಕಾರ್ಯದ ಮೇಲೆ ಹೋಗಬೇಕಾಗಿ ಬರುತ್ತೆ, ಹೋಗ್ಬಿಡ್ತಾರೆ. ಹಿರಿಯವಳನ್ನು ಮದುವೆ ಮಾಡಿಕೊಂಡಿದ್ದರೆ ಆಕೆಗೆ ಏನಾಗುತ್ತೆ, ಅವರು ಹೋದ ಸಮಯದಲ್ಲಿ ಸ್ಮಾಲ್ ಪಾಕ್ಸ್ ಬಂದ್ಬಿಡುತ್ತೆ, ಅಂದರೆ ಸಿಡುಬು. ಸಿಡುಬು ಬಂದರೆ ಬಹಳ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಅವಳ ಮುಖವೆಲ್ಲ ಚುಚ್ಚು ಚುಚ್ಚು ಚುಚ್ಚಿ ಆಗಿ ಅಮ್ಮೆ ಕುತ್ತು ಹಾಕುವುದು ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ವಿಕಾರವಾಗಿಬಿಡುತ್ತೆ. ಅವಳು ಗುರುತು ಸಿಕ್ಕದ ಹಾಗೆ ಮುಖ ವಿಕಾರವಾಗುತ್ತೆ. ಆ ಮನುಷ್ಯ ವಾಪಸ್ ಬರ್ತಾನೆ, ಬಂದು ನೋಡಿದ್ರೆ ಈ ತನ್ನ ಹೆಂಡತಿಯನ್ನ ಗುರುತಿಸೋದೇ ಇಲ್ಲ, ಇವಳಲ್ಲ ನನ್ನ ಹೆಂಡತಿ ಅಂತ. ಕಿರಿಯವಳನ್ನು ನೋಡ್ಬಿಟ್ಟು ನೀನು ನನ್ನ ಹೆಂಡತಿ ಇವಳಲ್ಲ ಅಂತ ತರ್ಕ ಶುರು ಮಾಡ್ತಾನೆ. ಆಗ ಪರಮೇಶ್ವರನು ಬಂದು ಒಂದು ಸಾಕ್ಷಿ ಹೇಳ್ತಾನೆ, ಅಲ್ಲಪ್ಪ ಇವಳೇ ನಿನ್ನ ಹೆಂಡತಿ ಅಂತ, ಇವಳೇ ಅವಳು ಅಂತ ಸಾಕ್ಷಿ ಹೇಳಿದ್ರಿಂದ ಇಲ್ಲಿ ಈ ಇವರಿಗೆ ಸಾಕ್ಷಿನಾಥರ ಸ್ವಾಮಿ ಅಂತ ಹೇಳಿ ಸ್ಥಳ ಪುರಾಣವನ್ನು ಸ್ಥಳ ಪುರಾಣದಲ್ಲಿ ಈ ಒಂದು ಪುಟ್ಟ ಕಥೆ ನಿದರ್ಶನವಿದೆ. ಅಲ್ಲಿಂದ ಮುಂದಕ್ಕೆ ಇವರು ತಿರುವಳಂಜೀಲಿ ತಿರುಪಟ್ಟೀಶ್ವರಂ ಅನ್ನೋ ಕ್ಷೇತ್ರಕ್ಕೆ ಹೋಗ್ತಾರೆ. ತಿರುಪಟ್ಟೀಶ್ವರಂ ಅನ್ನೋದು ಕೂಡ ಬಹಳ ಪ್ರಖ್ಯಾತವಾದ ಕ್ಷೇತ್ರ. ಅಲ್ಲಿಗೆ ಬರುವಾಗ ಏನಾಗುತ್ತೆ, ಇವರಿಗೆಲ್ಲ ಬಿಸಿಲು ಇದರಿಂದ ತಾಪ ದಾಹ ಇದರಿಂದ ಬಹಳ ಬಹಳ ಶ್ರಮವಾಗೋಗ್ಬಿಟ್ಟಿರುತ್ತೆ. ಆಗ ಶ್ರಮವಾಗಿರೋದನ್ನು ಗಮನಿಸಿದ ಪರಮೇಶ್ವರ ಏನು ಮಾಡ್ತಾನೆ, ಇವರಿಗೆ ಬಂದ ದಾರಿಗೆ ಉದ್ದಕ್ಕೂ ಮುತ್ತು ಪಂಡಲ್, ಮುತ್ತು ಪಂಡಲ್ ಅಂತಂದರೆ ಏನು ಚಪ್ರ, ಉದ್ದಕ್ಕೂ ಎಷ್ಟು ಉದ್ದಕ್ಕೂ ಬೇಕಾದರೆ ಅಷ್ಟು ಉದ್ದ ನಡೆದ್ರೂ ಏನಾಗ್ಬಾರ್ದು, ಎಲ್ಲ ತಂಗಾಳಿ ಎಲ್ಲ ಬೀಸೋದಕ್ಕೆ ಶುರು ಆಗತ್ತಂತೆ. ಆವಾಗ ಅಲ್ಲಿ ಒಬ್ಬ ಶಿವಗಣಗಳು ಬಂದು ಹೇಳ್ತಾರೆ, ಇದು ಪರಮೇಶ್ವರನು ನಿಮಗೆ ದಯಪಾಲಿಸಿರತಕ್ಕಂಥ ಒಂದು ಇದು ನಿಮಗೆ ಅನುಗ್ರಹ, ಆದ್ದರಿಂದ ನೀವೆಲ್ಲ ತಂಪಾಗಿ ಚೆನ್ನಾಗಿರಬೇಕು ಅಂತ ಭಗವಂತ ನಿಮಗೆ ಕೃಪೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದಕ್ಕೆ ಇದು ಮುತ್ತು ಪಂಡಲ್ ಅಂತ, ಅಂಥ ಭವ್ಯವಾದ ಪಂದಲ್ ಅಂತೆ ಚಪ್ರ. ಅಲ್ಲಿಂದ ಮುಂದಕ್ಕೆ ತಿರುವಾವಾಡುದುರೈ ಅನ್ನೋ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರದ ಬಗ್ಗೆ ಹೇಳೋಕ್ಕೆ ತುಂಬ ವಿಷಯಗಳೇ ಇವೆ. ಮೊದಲು ಏನು ಅಂತಂದರೆ, ಈ ಕ್ಷೇತ್ರ ಕಾವೇರಿ ತೀರದಲ್ಲಿ ಇದೆ. ಇಲ್ಲಿಯ ಸ್ವಾಮಿಯ ಹೆಸರು ಗೋಮುಕ್ತೀಶ್ವರರ್ ಮತ್ತು ಅಂಬಿಕೆಯ ಹೆಸರು ಸೌಂದರ್ಯ ನಾಯಕಿ ಅಂತ. ತಮಿಳು ಹೆಸರಿನಲ್ಲಿ ಮಾಸಿಲಾಮಣೀಶ್ವರರ್ ಮತ್ತು ಒಪ್ಪಿಲಾ ಮಲಯಮ್ಮನ್ ಅಂತ ಅಂಬಿಕೆಯ ಹೆಸರು. ಇಲ್ಲಿ ಈ ಗೋಮುಕ್ತೀಶ್ವರರ್ ಈ ಸ್ಥಳದಲ್ಲಿ ಯಾಕೆ ಈ ಹೆಸರು ಬಂದಿದೆ ಅಂತಂದರೆ, ಪಾರ್ವತಿದೇವರು ಇಲ್ಲಿ ಒಂದು ಕಾಲದಲ್ಲಿ ಗೋಮಾತೆಯಾಗಿ ಅವತರಿಸಿ ಈಶ್ವರನನ್ನು ಪ್ರಾರ್ಥಿಸಿ ತನ್ನ ಈ ಆಸೆಯನ್ನು ಈಡೇರಿಸಿಕೊಂಡಳು, ಅಂತಂದರೆ ಪರಮಾತ್ಮನನ್ನು ಹೊಂದಿದಳು ಅನ್ನುವ ಕಾರಣದಿಂದ ಗೋಮುಕ್ತೀಶ್ವರರ್ ಅಂತ ಈ ಸ್ವಾಮಿಗೆ ಹೆಸರು ಬಂದಿದೆ. ಮತ್ತು ಈ ಊರಿನಲ್ಲಿ ಸಾಧಾರಣವಾಗಿ ತುಂಬ ಗೋವುಗಳಿವೆಯಂತೆ. ಈ ಸ್ಥಳದಲ್ಲಿ ಪ್ರಾಚೀನವಾದ ಶೈವ ಸಿದ್ಧಾಂತವನ್ನು ಪ್ರಚಾರ ಮಾಡುವುದಕ್ಕೆಂದೇ ಇರುವ ಒಂದು ಮಠವೂ ಸಹ ಇದೆ. ಈ ಮಠದಲ್ಲಿ ಒಂದು ಅದನ್ನು ನೋಡಿಕೊಳ್ಳುವಂಥ ಗುರುಗಳು ಕೂಡ ಇದ್ದಾರೆ. ಈ ಇಲ್ಲಿಗೆ ಬಂದಾಗ ಶಿವಪಾದ ಹಿರದೆಯವರು ಅಂದರೆ ತಿರುಜ್ಞಾನ ಸಂಬಂಧರವರ ತಂದೆಯವರು ಮಗನಿಗೆ ಒಂದು ತಮ್ಮ ಅಪೇಕ್ಷೆಯನ್ನು ಹೀಗೆ ಹೇಳ್ಕೊಳ್ತಾರೆ, ನಾನು ಒಂದು ಯಾಗವನ್ನು ಮಾಡಬೇಕು ಅಂತಿದ್ದೀನಪ್ಪ, ಅದಕ್ಕೆ ಧನ ಧಾನ್ಯ ಸಾಮಗ್ರಿಗಳೆಲ್ಲ ಬೇಕಾಗತ್ತೆ ಅಂತ ಮಗನಿಗೆ ಹೇಳ್ತಾರೆ. ಆಗ ತಿರುಜ್ಞಾನ ಸಂಬಂಧರವರು ಒಂದು ಪದಿಹವನ್ನು ಹಾಡ್ತಾರೆ, ಆ ಪದಿಹವನ್ನು ನಾವು ಕೇಳೋಣ.

ಪದ್ಯವನ್ನು ಕೇಳಿದ್ವಲ್ಲ, ಇದರ ಅರ್ಥವನ್ನು ತಾತ್ಪರ್ಯವನ್ನು ಈಗ ಹೇಳ್ತಿದ್ದೀನಿ. ಎಷ್ಟು ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಸತತವಾಗಿ ಕಾಯಿಲೆಗಳು ರೋಗಗಳು ನಮ್ಮನ್ನು ಬಾಧಿಸುತ್ತಿದ್ದರೂ ಸಹ ಯಾವಾಗಲೂ ನಿಮ್ಮ ದಿವ್ಯ ಪಾದಗಳನ್ನೇ ಪೂಜಿಸುತ್ತೇನೆ. ಓ ವೇದನಾಯಕನೇ, ನಿನ್ನ ಕಂಠದಲ್ಲಿ ಸಮುದ್ರದಿಂದ ಉದ್ಭವವಾದ ವಿಷವನ್ನು ಸ್ಥಗಿತಗೊಳಿಸಿಕೊಂಡಿರುವೆ. ಹಾಲಾಹಾಲ ವಿಷವು ನಿನ್ನ ಕಂಠದಲ್ಲಿ ನಿಂತುಬಿಟ್ಟಿದೆ. ಆಡುತುರಿಯ ಒಡೆಯನೇ, ನಿನ್ನ ಭಕ್ತರುಗಳಾದ ನಿನ್ನ ಸೇವೆಯನ್ನು ಮಾಡುತ್ತಿರುವ ನಮಗೆ ನೀ ತೋರಿಸುವ ಕರುಣೆ ಇದೇನೋ. ನಾವು ಯಾವುದಾದ್ರೂ ದಾನ ಧರ್ಮಗಳು ಮಾಡಬೇಕು ಅಂದರೆ ನಮ್ಮ ಹತ್ರ ಏನೂ ಇಲ್ಲದ ಹಾಗೆ ಮಾಡಿದೆಯಲ್ಲ, ಇದೇನು ನಿನ್ನ ಕರುಣೆ, ಇದೇನ ನಿನ್ನ ಅನುಗ್ರಹ ಅಂತ ಒಂದು ಪದ್ಯದ ಅರ್ಥ. ಎರಡನೆಯದು ಹೇಳ್ತಾರೆ ತ್ರಿಜ್ಞಾನ ಸಮುದ್ರ, ನಾನು ಎಚ್ಚರದ ಸ್ಥಿತಿಯಲ್ಲಿದ್ದರೂ ಸಹ, ನಾನು ನಿದ್ರಾಸ್ಥಿತಿಯಲ್ಲಿದ್ದರೂ ಸಹ, ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನಿನ್ನನ್ನು ಎಂದೆಂದಿಗೂ ಧ್ಯಾನಿಸಲು ಮರೆಯಲಾರೆ. ಅರಳದ ಕೊಂಡ್ರೈ ಹೂಗಳನ್ನು ಧರಿಸಿರುವ ಮತ್ತು ಅಗ್ನಿಯನ್ನು ಕೈಯಲ್ಲಿ ಹಿಡಿದಿರುವ ಈಶ್ವರನೇ ನಿನಗೆ ನಮಸ್ಕಾರ ಅಂತ ಹೇಳಿದ್ದಾರೆ. ಆಮೇಲೆ ಇದೇ ಥರ ಇದೇ ನಾನು ನನಗೆ ಅನುಗ್ರಹ ಮಾಡೋದು, ನಾವು ಯಾವುದಾದ್ರೂ ಯಾಗ ಯಜ್ಞ ಮಾಡಿ ದಾನ ಮಾಡುವುದಕ್ಕೆ ಕೊಡುವುದಕ್ಕೆ ಏನೂ ಇಲ್ಲದಂತೆ ಮಾಡಿದೆಯಲ್ಲಪ್ಪ, ಇದೇ ನಾನು ನಿನ್ನ ಅನುಗ್ರಹ ಅಂತ ಮತ್ತೆ ಅಲ್ಲಿ ರಿಪೀಟ್ ಆಗುತ್ತೆ. ಮತ್ತು ಕೊನೆಯ ಪದ್ಯದ ಅರ್ಥ, ಎಲೈ ತಂದೆಯೇ, ನನಗೆ ಬುದ್ಧಿ ವಿಕಲ್ಪವಾದರೂ ಸಹ, ಒಂದು ವೇಳೆ ಹುಚ್ಚೇ ಹಿಡಿದು ಬಿಟ್ಟಿದ್ರೂ ಸಹ, ನನ್ನ ನಾಲಿಗೆ ಮಾತ್ರ ನಿನ್ನ ಮಹಿಮೆಯನ್ನೇ ಯಾವಾಗಲೂ ಹೊಗಳ್ತಾ ಇರುತ್ತೆ. ಎಂಥ ಸ್ಥಿತಿಯಲ್ಲಿ ಹುಚ್ಚು ಹಿಡಿದಿದ್ದರೂ ಪರವಾಗಿಲ್ಲ, ಅಂಥ ಸ್ಥಿತಿಯಲ್ಲೂ ನಿನ್ನ ನಾಮವನ್ನು ನಿನ್ನನ್ನೇ ಹೊಗಳುವುದು ಪೂಜಿಸುವುದು ಇದನ್ನೇ ನನ್ನ ನಾಲಿಗೆ ಮಾಡುತ್ತೆ. ಇತರೇ ಮತದವರು ಶೈವ ಮತಕ್ಕೆ ವಿರುದ್ಧವಾಗಿ ತಂತ್ರಗಳನ್ನು ಮಾಡುವವರು ಇವರುಗಳನ್ನು ಏನೇನು ತಂತ್ರ ಮಾಡಿದರೂ ಕೂಡ ನಿನ್ನ ಭಕ್ತರುಗಳನ್ನು ನೀನು ಸಲಹುವುದರಲ್ಲಿ ತಪ್ಪುವನೇ ಅಲ್ಲ ಅಂತ ಹೇಳ್ತಾರೆ. ಮುಂದೆ ತ್ರಿಶೂಲಧಾರಿಯಾದ ಭಗವಂತನೇ, ದಿವ್ಯವಾದ ಸದ್ಗುಣಭರಿತನಾದ ಸಂಬಂಧಂ ದಿವ್ಯ ಜ್ಞಾನವುಳ್ಳ ಸಂಬಂಧನಾದ ನಾನು ಈ ಅಮೂಲ್ಯವಾದ ತಮಿಳ್ ಪದಿಹದ ಹಾರವನ್ನು ರಚಿಸಿದ್ದೇನೆ. ಆವಡು ತುರೆಯ ಶಿವನನ್ನು ಕೊಂಡಾಡಿ ಹಾಡಿದ್ದೇನೆ. ನೀರಿನಲ್ಲಿರುವ ಅಲೆಗಳಂತೆ ಇದು ಹಾಗಾಗೆ ಹರಿದು ಬರ್ತಾ ಇದೆ. ಈ ಪದಿಹಗಳನ್ನು ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಹಾರುತ್ತಾರೋ ಅವರಿಗೆ ಯಾವ ಕರ್ಮ ಫಲವೂ ಉಂಟುವುದಿಲ್ಲ, ಫಲವೇ ಇರುವುದಿಲ್ಲ ಕರ್ಮಕ್ಕೆ. ಅವರು ದಿವ್ಯಲೋಕವನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ನೆಲೆಸಿ ಮತ್ತೆ ಈ ಭೂಮಿಗೆ ಬರುವುದೇ ಇಲ್ಲ ಅಂತ ಈ ಪದ್ಯಗಳ ಅರ್ಥ. ಈ ಪದ್ಯಗಳನ್ನು ರಚಿಸಿದ ಮೇಲೆ ಏನಾಗತ್ತೆ ಅಂತಂದರೆ, ಒಂದು ಶಿವಗಣವು ಅಲ್ಲಿ ಪ್ರತ್ಯಕ್ಷವಾಗಿ ಹೀಗೆ ಭಗವಂತನು ಅನುಗ್ರಹ ಮಾಡಿದ್ದಾನೆ. ಒಂದು ಚೀಲ ಬಲಿಪೀಠದ ಹತ್ರ ಇದೆ, ಅದರಲ್ಲಿ 1000 ಹುಣ್ಣು ನಾಣ್ಯಗಳಿವೆ. ಅದನ್ನು ನೀವು ನಿಮ್ಮ ತಂದೆಯವರು ಯಾಗಕ್ಕೆ ಬೇಕಾದ ಹಾಗೆ ಉಪಯೋಗಿಸ್ಕೊಳ್ಬಹುದು. ಎಷ್ಟು ಹುಣ್ಣು ನಾಣ್ಯ ಅದರಿಂದ ನೀವು ತೆಗೆದರೂ ಕೂಡ ಅದರಲ್ಲಿ ಮತ್ತೆ ಅಷ್ಟೇ ನಾಣ್ಯಗಳು ಇರುತ್ತವೆ. ಇದು ಭಗವಂತನು ನಿಮಗೆ ಕರುಣಿಸಿರುವ ಅನುಗ್ರಹ ಅಂತ ಭೂತಗಳನ್ನ ಹೇಳಿದಾಗ ಆ ಚೀಲವನ್ನು ತೆಗೆದುಕೊಂಡು ಇವರು ತಂದೆಯವರಾದ ಶಿವಪಾದ ಹೃದಯರು ಶೀರ್ಗಾಳಿಗೆ ವಾಪಸ್ ಹೊರಟೋಗ್ತಾರೆ. ಇಲ್ಲಿ ಒಂದು ಪದ್ಯದಲ್ಲಿ ನಾನು ಹೇಳಿದ ಅರ್ಥವನ್ನು ಮತ್ತೆ ಪರಿಶೀಲಿಸಬೇಕು. ಏನು ಹೇಳಿದ್ದಾರೆ, ನನಗೆ

0: ಶಿಕ್ಷೆ ಹಿಡಿದ್ರೂ ಕೂಡ, ಬುದ್ಧಿ ವಿಕಲ್ಪವಾದರೂ ಸಹ, ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ನಾನು ನಿನ್ನ ನಾಮವನ್ನೇ ನನ್ನ ನಾಲಿಗೆ ಹೇಳುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು ನಾವು ಯೋಚನೆ ಮಾಡಿದಾಗ ಇಲ್ಲಿ ನಮಗೆ ಹೊಳೆಯೋದೇನು ಅಂತಂದರೆ, ಅಪ್ಪಯ್ಯ ದೀಕ್ಷಿತರಂಥ ಒಬ್ಬ ಮಹಾನುಭಾವರ ಸ್ಮರಣೆ ಇಲ್ಲಿಗೆ ಬರುತ್ತೆ. ಅವರ ಚರಿತ್ರೆಯನ್ನು, ವಿಷಯವನ್ನು ಇಲ್ಲಿ ಹೇಳಲೇಬೇಕು. ಈ ಅಪ್ಪಯ್ಯ ದೀಕ್ಷಿತರು ಅನ್ನೋರು ಮಹಾಭಕ್ತರು. 16ನೇ ಶತಮಾನದಲ್ಲಿ ಇದು ಭಕ್ತರು ಮಾತ್ರ ಅಲ್ಲದೆ ಶಿವಸಿದ್ಧಾಂತವನ್ನು ಚೆನ್ನಾಗಿ, ಅದ್ವೈತ ಸಿದ್ಧಾಂತವನ್ನು ಅನುಷ್ಠಾನವನ್ನು ಕೈಗೊಂಡು ಮಹಾವಿದ್ವಾಂಸರು, 16ನೇ ಶತಮಾನದಲ್ಲಿ ಇದ್ದವರು. ಇವರು ವಿದ್ವತ್ತು ಎಷ್ಟರ ಮಟ್ಟಿಗಿತ್ತು, ಶಿವಭಕ್ತರು ಸಹರಿ ಮಹಾವಿದ್ವಾಂಸರು. ಇವರ ಭಕ್ತಿ ವಿದ್ವಾಂಸವನ್ನು ಕಂಡು ಅಂದಿನ ಮಹಾರಾಜರುಗಳು ಇವರನ್ನು ಪುರಸ್ಕೃತರನ್ನಾಗಿ ಮಾಡಿದ್ದಾರೆ. ಅಂತಹ ಮಹಾವಿದ್ವಾಂಸರು ಇವರು. ಇವರು ಮಹಾಶಿವಭಕ್ತರು ಅಂತ ಹೇಳಿದ್ನಲ್ಲ, ಇವರಿಗೆ ಒಂದು ಸಂದೇಹ ಬಂದ್ಬಿಡುತ್ತೆ. ಒಬ್ಬ ಕುಡುಕ ಮದ್ಯಪಾನ ಮಾಡಿದವನು, ಮದ್ಯಪಾನ ಮಾಡಿದ ಮೇಲೆ ಏನು ಮಾಡಿದ ಮೇಲೆ ಏನಾಗುತ್ತೆ, ಅವನ ಬುದ್ಧಿ ಭ್ರಮಣೆ ಆಗುತ್ತೆ, ಅವನ ಹತೋಟಿಯಲ್ಲಿ ಬುದ್ಧಿ ಇರುವುದಿಲ್ಲ. ಆಗ ಅವನು ತನ್ನ ಮನದೊಳಗೆ ಆಳದವಾಗಿ ಏನೇನಿದೆ ಅದೆಲ್ಲವನ್ನು ಬಹಿರಂಗಪಡಿಸಿ ಹೇಳೋದಕ್ಕೆ ಹೊರಡ್ತಾನೆ. ಅಂದರೆ ಅವನು ಸರಿಯಾದ ಜ್ಞಾನದ ಸ್ಥಿತಿಯಲ್ಲಿ ಅವನ ಮನದ ಅಲ್ಲಿ ಆಳದಲ್ಲಿ ಏನಿದೆ ಗೊತ್ತಾಗೋದಿಲ್ಲ. ಆ ಮದ್ಯಪಾನ ಮಾಡಿದಾಗ ಆ ಮನಭ್ರಾಂತಿ ಅಂಥ ಸ್ಥಿತಿಯಲ್ಲಿ ಎಲ್ಲ ಈಚೆಗೆ ಬರುತ್ತೆ. ಈ ತತ್ವದ ಮೇಲೆ ಇವರು ಏನು ಮಾಡಿದ್ರು, ಈ ಅಪ್ಪಯ್ಯ ದೀಕ್ಷಿತರವರು, ನಾನು ನಿಜವಾಗಲೂ ಶಿವಭಕ್ತನೇ, ನನ್ನ ಮನದ ಒಳಗೆ ಆಳದ ಒಳಗೂ ಕೂಡ ಶಿವಭಕ್ತಿ ಇದೆಯೇ, ಇದನ್ನು ಪರೀಕ್ಷಿಸಿಕೊಳ್ಳಬೇಕು. ಮೇಲ್ನೋಟಕ್ಕೆ ನಾನು ದೊಡ್ಡ ಶಿವಭಕ್ತನಂತೆ ಇರಬಹುದು, ಆದರೆ ಮನದ ಆಳದೊಳಗೆ ಕೂಡ ಶಿವಭಕ್ತಿ ಇದೆಯೇ ಅನ್ನೋ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ರಯೋಗವನ್ನು ತಮ್ಮ ಮೇಲೆ ಅವರು ಮಾಡಿಕೊಳ್ತಾರೆ. ತಮ್ಮ ಶಿಷ್ಯರುಗಳಿಗೆ ಈ ರೀತಿ ಹೇಳ್ತಾರೆ. ಈ ಊಮತ್ತಂಗ ಅಂತ ತಮಿಳ್ನಲ್ಲಿ ಹೇಳುವ ಒಂದು ಪದಾರ್ಥ ಮೂಲಿಕೆ ಇದೆ, ಅದು ದತ್ತೂರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಈ ದತ್ತೂರ ಗಿಡದಲ್ಲಿ ಬೆಳೆಯುವ ಹೂವು ಹಣ್ಣಿದೆ ನೋಡಿ, ಅದರ ರಸವನ್ನು ನಾವು ಸೇವಿಸಿಬಿಟ್ರೆ ನಮಗೆ ಬುದ್ಧಿ ವಿಕಲ್ಪವಾಗುತ್ತೆ, ಬುದ್ಧಿ ಕೆಟ್ಟೋಗುತ್ತೆ, ಹುಚ್ಚು ಹಿಡಿದುಬಿಡುತ್ತೆ, ನಮ್ಮ ಹತೋಟಿಯಲ್ಲಿ ನಮ್ಮ ಬುದ್ಧಿ ಇರುವುದಿಲ್ಲ. ಈ ಪ್ರಯೋಗವನ್ನು ಇವರು ಮಾಡಿ ಇವರು ಶಿಷ್ಯರುಗಳು ಹೇಳ್ತಾರೆ. ನಾನಿವಾಗ ಈ ದತ್ತೂರದ ರಸವನ್ನು ಕುಡಿಯುತ್ತೇನೆ, ಕುಡಿದಾಗ ನನಗೆ ಬುದ್ಧಿ ಕೆಟ್ಟೋಗತ್ತೆ, ಆವಾಗ ನಾನು ಏನೇನೇನೇನೆಲ್ಲ ನನ್ನ ಮನಸ್ಸಿನ ಆಳದಿಂದ ಹೇಳ್ತೇನೆ ಅದನ್ನೆಲ್ಲ ತಾವೆಲ್ಲ ದಯವಿಟ್ಟು ಬರೆದಿಡಿ. ಆಮೇಲೆ ಒಂದು ಅದಕ್ಕೆ ಪರಿಹಾರ, ಔಷಧ ಪರಿಹಾರವನ್ನು ಹೇಳ್ತೀನಿ, ಅದೆಲ್ಲ ಆದಮೇಲೆ ಆ ಔಷಧ ಪರಿಹಾರವನ್ನು ಕೊಡಿ, ನನಗೆ ಮತ್ತೆ ಪ್ರಜ್ಞೆ ಸರಿಯಾಗಿ ನಾರ್ಮಲ್ ಸ್ಥಿತಿಗೆ ಬರುತ್ತೆ ಅಂತ ಇವರಿಗೆ ಶಿಷ್ಯರಿಗೆ ಹೇಳಿರ್ತಾರೆ. ಅದರಂತೆ ದತ್ತೂರ ಜ್ಯೂಸ್ ರಸವನ್ನು ಕುಡಿದ್ಬಿಡ್ತಾರೆ. ಕುಡಿದಾಗ ಬುದ್ಧಿ ಕೆಟ್ಟೋಗತ್ತೆ, ಬುದ್ಧಿ ವಿಕಲ್ಪವಾಗಿ ಮತಿ ಭ್ರಮಣೆಯಾಗಿ ಬಾಯಿಗೆ ಬಂದಾಗ ಎಲ್ಲರೂ ಹೇಳ್ತಾರೆ. ಏನು ಹೇಳ್ತಾರೆ, ಇವರ ಮನಸ್ಸಿನಲ್ಲಿ ಏನು ಆಳದಲ್ಲಿ ಏನಿತ್ತು ಅನ್ನೋದನ್ನು ತಿಳ್ಕೊಳ್ಬೇಕು. ಆ ಸ್ಥಿತಿಯಲ್ಲಿ ಏನು ಹೇಳ್ತಾರೆ ಅಂತ ಅನ್ನೋದನ್ನು ಹೇಳ್ತಾರೆ. ಅದು 50 ಪದ್ಯಗಳಿದೆ ಅಲ್ಲಿ. ಅದಕ್ಕೆ ಉನ್ಮತ್ತ ಪಂಚಶತಿ ಅಂತ ಹೆಸರು, ಅಥವಾ ಆತ್ಮಾರ್ಪಣ ಸ್ತುತಿ ಅಂತ ಅದು ಕರೀತಾರೆ. ಆ 50 ಶ್ಲೋಕಗಳನ್ನು ಹೇಳೋಕ್ಕಾಗೋದಿಲ್ಲ, ಅದರ ತಾತ್ಪರ್ಯ ಮಾತ್ರ ಎರಡೇ ವಾಕ್ಯದಲ್ಲಿ ಹೇಳ್ತೇನೆ. ಅವರು ಹೇಳೋದು ಹೀಗೆ, ನಾನು ಎಷ್ಟೇ ಪಾಪಕಾರ್ಯಗಳು ಕಾರ್ಯಗಳನ್ನು ನೀಚ ಕಾರ್ಯಗಳನ್ನು ಮಾಡಿದ್ದರೂ ಸಹ ನನ್ನನ್ನು ಕೈಬಿಡದೇನೇ ರಕ್ಷಿಸು ಎಂದು ಮುಂತಾಗಿ, ನಾನು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅದೆಲ್ಲ ನೀನು ಮನ್ನಿಸಿಬಿಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ತಾತ್ಪರ್ಯ 50 ಶ್ಲೋಕಗಳಲ್ಲಿ ಇವರು ಅದನ್ನು ವಿಸ್ತಾರವಾಗಿ ಹಾಡಿದ್ದಾರೆ. ಅವರ ಮನದೊಳಗೆ ಏನಿತ್ತು ಅನ್ನೋದು ಇವಾಗ ಗೊತ್ತಾಗುತ್ತೆ. ಇದೇ ಆತ್ಮಾರ್ಪಣ ಸ್ತುತಿ ಅಥವಾ ಉನ್ಮತ್ತ ಪಂಚಶ್ರುತಿ ಅಂತ ಪ್ರಸಿದ್ಧವಾಗಿದೆ. ಇವರ ಮನಸ್ಸಿನಲ್ಲಿ ಆಳ ಏನಿತ್ತು, ಎಂತಹ ಶಿವಭಕ್ತರು ಅನ್ನೋದು ಇಂದ ಪ್ರಕಟವಾಗಿದೆ. ಇದು ಈ ವಿಚಾರವನ್ನು ಇಲ್ಲಿ ಹೇಳಲೇಬೇಕಾದ ಅಗತ್ಯವಿದೆ. ಮಹಾನುಭಾವರಿವರು ಅಲ್ಲಿಂದ ಹಿಂದಕ್ಕೆ ಬಂದರೆ ಈ ಹೊನ್ನುಗಳನ್ನು ತೆಗೆದುಕೊಂಡು ಶಿವಪಾದ ಹೇಳಿದರು, ಅವರು ಊರಿಗೆ ಹೊರಟು ಹೋದರು. ಆ ಹತ್ತಿರದಲ್ಲೇ ಅಲ್ಲೇ ತಿರುವಾವಡದುರೈನಲ್ಲೇ ಈ ನಮ್ಮ ತಿರುಜ್ಞಾನ ಸಂಬಂಧರಿಗೆ ಒಂದು ದಿವ್ಯ ಪರಿಮಳ ಎಲ್ಲಿಂದೋ ಬರುತ್ತಿರುವ ಅನುಭವ ಆಗ್ತದೆ. ಸ್ವಲ್ಪ ದೂರದಲ್ಲಿ ಆ ವಾಸನೆಯನ್ನು ಹಿಡಿದುಕೊಂಡು ಹೋದರೆ ಒಂದು ಕಡೆ ಭೂಮಿಯಲ್ಲಿ ಏನೋ ಇದ್ದಂಗೆ ಕಾಣುತ್ತೆ, ಅದನ್ನು ಹುದುಗಿರೋ ವಸ್ತು, ಅದನ್ನು ತೆಗೆದು ನೋಡಿದ್ರೆ ಅದು ತಿರುಮಂದಿರಂ ಅನ್ನುವ ಗ್ರಂಥ. ತಿರುಮಂದಿರಂ ಅನ್ನುವ ಗ್ರಂಥ, ಇದನ್ನು ಬಹಳ ಬಹಳ ಹಿಂದೆಯೇ ಒಬ್ಬ ಮಹನೀಯರು ತಿರುಮೂಲರು ಅನ್ನುವ ನಾಯನಾರವರು ಹೇಳಿದ್ದು. ಅವರು 3000 ವರ್ಷಗಳ ಕಾಲ ಇದೇ ಜಾಗದಲ್ಲಿ ತಪಸ್ಸು ಮಾಡಿದವರು. ವರ್ಷಕ್ಕೊಮ್ಮೆ ಮಾತ್ರ ತಪಸ್ಸಿನಿಂದ ಹೊರಬಂದು ಒಂದು ನೀತಿ ಪದ್ಯದ ತರಹ ಒಂದು ಪದ್ಯವನ್ನು ಹೇಳುವರು, ಮತ್ತೆ ತಪಸ್ಸಿಗೆ ಹೊರಟು ಹೋಗುವರು. ಈ ರೀತಿ ಅವರು ರಚಿಸಿದ್ದು 3000 ಪದ್ಯಗಳು 3000 ವರ್ಷಗಳು. ವರ್ಷಕ್ಕೆ ಒಂದೇ ಸಲ ಒಂದು ಪದ್ಯ. 3000 ವರ್ಷಗಳು ಇದ್ದು ಅವರು ರಚಿಸಿದ ಗ್ರಂಥವೇ ತಿರುಮಂದಿರಂ ಅನ್ನೋದು. ಈ ತಿರುಮಂದಿರಂ ಅನ್ನುವ ಗ್ರಂಥವನ್ನು ಇವರು ನಮ್ಮ ತಿರುಜ್ಞಾನ ಸಂಬಂಧ ಅವರವರು ಅಲ್ಲಿಂದ ಹುಡುಕಿ ತೆಗೆದು ನಮಗೆ ಸಿಗುವ ಹಾಗೆ ನಮ್ಮ ಭಾಗ್ಯ ಇದು. ಅವರು ನಮಗೆ ಕೊಟ್ಟಿರುವಂಥ ದೊಡ್ಡ ಭಾಗ್ಯ ತಿರುಮಂದಿರಂ ಅನ್ನೋದು. ಇದನ್ನು ನಮಗೆ ದೊರಕುವಂತೆ ತಿರುಜ್ಞಾನ ಸಂಬಂಧರು ಮಾಡಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಇಲ್ಲಿ ತಿರುವಾವುಡತುರೈನಲ್ಲಿ ನಡೆದ ವಿಷಯಗಳನ್ನೆಲ್ಲ ನಾನು ಹೇಳಿದ್ದೇನೆ. ಅಲ್ಲಿಂದ ಮುಂದಕ್ಕೆ ಧರ್ಮಪುರಂ ಅನ್ನೋ ಸ್ಥಳಕ್ಕೆ ಹೋಗ್ತಾರೆ. ಧರ್ಮಪುರಂ ಸ್ಥಳ ಯಾವುದು ಅಂತಂದರೆ, ಇವ್ರ ಜೊತೆಯಲ್ಲೇ ಯಾವಾಗಲೂ ವೀಣೆ ನುಡಿಸೋ ತಿರುಜ್ಞಾನ ತಿರು ನೀಲಕಂಠ ಬಾಣನಾರವರು ಇರ್ತಾರಲ್ಲ, ಅವ್ರ ಜೊತೆಯಲ್ಲೇ ಇರ್ತಾರೆ. ಅವರು ವೀಣೆ ನುಡಿಸೋವರೇ. ಧರ್ಮಪುರಂ ಅನ್ನೋದು ಅವರ ತಾಯಿಯವರ ಮನೆ. ನಮ್ಮ ತಿರುನೀಲಕಂಠ ಬಾಣನರ ಇದ್ದಾರಲ್ಲ, ಅವರ ತಾಯಿಯವರ ಊರು. ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಎಲ್ಲ ಯಥಾ ಪ್ರಕಾರ ಇವರು ಪದ್ಯಗಳನ್ನು ಹಾಡ್ತಾರೆ, ಜ್ಞಾನ ಸಂಬಂಧರವರು, ಮತ್ತು ಇವರು ವೀಣೆಯಲ್ಲಿ ನುಡಿಸ್ತಾರೆ. ಅಲ್ಲಿಯ ಜನರಿಗೆ ತಿರುಜ್ಞಾನ ಸಂಬಂಧರ ಬಗ್ಗೆ ಅಷ್ಟು ತಿಳುವಳಿಕೆ ಗೊತ್ತಾಗಲಿಲ್ಲ. ನಮ್ಮೂರಿನವರು ಬಂದಿದ್ದಾರೆ ತಿರುನೀಲಕಂಠ ಬಾಣನವರು, ಆಹಾ ಎಂಥ ಅದ್ಭುತವಾಗಿ ವೀಣೆ ನುಡಿಸ್ತಾ, ಅದರಿಂದ ಇವರನ್ನು ಹೊಗಳಕ್ಕೆ ಶುರು ಮಾಡಿಬಿಡ್ತಾರೆ. ಎಷ್ಟು ಚೆನ್ನಾಗಿ ನುಡಿಸ್ತಾ ಇದ್ದಾರೆ ವೀಣೆ, ಇವರು ಹೀಗೆ ವೀಣೋ ನುಡಿಸ್ತಾ ಇರೋದರಿಂದ ಅವರ ಪದಿಗಳು ಅಷ್ಟು ಮೇಲಕ್ಕೆ ಎತ್ತಲ್ಪಟ್ಟಿದೆ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ಬಿಡ್ತಾರೆ. ಇದರಿಂದ ತಿರುನೀಲಕಂಠ ಬಾಣರವರಿಗೆ ಮನಸ್ಸಿಗೆ ಬಹಳ ಖೇದವಾಗುತ್ತೆ. ಎಂಥ ಮಹಿಮರು ಅವರು, ಅವರನ್ನು ಬಿಟ್ಟುಬಿಟ್ಟು ನನ್ನನ್ನು ಹೀಗೆ ಹೊಳ್ತಾ ಇದ್ದಾರಲ್ಲ, ಇವರಿಗೆ ಅರಿವೇ ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಮನಸ್ಸಿಗೆ ತುಂಬ ನೋವಾಗುತ್ತೆ. ನೋವಾಗಿ ಹೇಳ್ತಾರೆ ತಿರುಜ್ಞಾನ ಸಂಬಂಧರವರಿಗೆ, ನೋಡಿ ಇವರಿಗೆ ಸರಿಯಾಗಿ ವಿಷಯ ಅರ್ಥ ಆಗ್ತಾ ಇಲ್ಲ, ತಾವು ಒಂದು ಅದ್ಭುತವಾದ ಒಂದು ಪದ್ಯವನ್ನು ರಚಿಸಿ ಹೇಗಿರಬೇಕು ಅದು ಅಂತಂದರೆ, ನಾನು ವೀಣೆಯಲ್ಲಿ ನುಡಿಸೋಕ್ಕೆ ಆಗಬಾರ್ದು ಅಂಥ ಪದ್ಯವನ್ನು, ಕಠಿಣವಾದ ಪದ್ಯವನ್ನು ರಚಿಸಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿ ಅವರು ಒಂದು ಕಠಿಣವಾಗಿರುವ ಪದ್ಯವನ್ನೇ ರಚಿಸ್ತಾರೆ. ಅದಕ್ಕೆ ತಿರುನೀಲಕಂಠ ಬಾಣರವರು ವೀಣೆಯಲ್ಲಿ ನುಡಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಪ್ರಯತ್ನ ಪಟ್ಟರೆ ಸಾಧ್ಯವೇ ಆಗೋದಿಲ್ಲ. ಇದು ಸ್ವಲ್ಪ ಕಾಲಕ್ಕೆ ಅವರಿಗೆ ನನಗೆ ನುಡಿಸೋಕ್ಕಾಗಲಿಲ್ಲ ಅಂತ ತಿರುಜ್ಞಾನ ಸಮುದ್ರವನ್ನು ಹೊಗಳದ ಹಾಗೆ ಆಯಿತು ಅಂತ ತಿಳಿದುಕೊಂಡ್ರು ಕೂಡ ನನಗೆ ವೀಣೆಯಲ್ಲಿ ನೋಡಿಸೋಕ್ಕೆ ಯೋಗ್ಯತೆಯೇ ಇಲ್ವಲ್ಲ, ಹೀಗಾಗೋಗ್ಬಿಡ್ತಲ್ಲ ಅಂತ ಮನಸ್ಸಿಗೆ ಇನ್ನೊಂದು ತರಹ ಖೇದ ಉಂಟಾಗುತ್ತೆ. ಆದ್ದರಿಂದ ಏನು ಮಾಡಿ ಬೇಜಾರಾಗಿ ಆ ವೀಣೆನ ಒಡೆದು ಹಾಕಬೇಕು ಅಂತ ಕುಟ್ಟದಕ್ಕೆ ಹೋಗ್ತಾ ಇದ್ದಾರೆ. ಆಗ ತಿರುಜ್ಞಾನ ಸಂಬಂಧರು, ಏನು ಮಾಡ್ತಾ ಇದ್ದೀರಿ ನೀವು, ಎಂಥ ಕೆಲಸ ಮಾಡ್ತಾ ವೀಣೆನ ಒಡೆದು ಹಾಕ್ತಾ ಇದ್ದೀರಿ, ಏನು ಕಾರಣ, ನಿಮಗೆ ಆಗೋದಿಲ್ಲ ಅಂತ ಯಾರು ಹೇಳಿದ್ರು, ನಿಮಗೆ ವೀಣೆನ ನುಡ್ಸೋಕೆ ಆಗೋದಿಲ್ಲ ಅಂತ ನೀವೇ ಯಾಕೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಫೀಲಿಂಗ್ ಮಾಡ್ಕೋತಾ ಇದ್ದೀರ ಅಂತ ಹೇಳಿಬಿಟ್ಟು, ಹಾಗೊಂದು ವೇಳೆ ನಿಮಗಿದ್ದಿದ್ದರೆ ಈಶ್ವರನು, ನೀವು ಈಶ್ವರನ ದೇವಸ್ಥಾನದ ಹೊರಭಾಗದಲ್ಲಿ ನಿಂತು ಹಾಡ್ತಾ ಇದ್ರಿ, ನನ್ನ ಗರ್ಭದ ಗುಡಿ ಹತ್ರ ಬಂದು ಹಾಡು ಅಂತ ಹೇಳಿ ಈಶ್ವರ ನಿಮ್ಮನ್ನು ಕರೆಸ್ಕೊಳ್ಳಿಲ್ವೇ, ನಿಮಗೇ ಹಾಡೋದಕ್ಕೆ ಒಂದು ಬಂಗಾರದ ಪೀಠವನ್ನು ಕೊಟ್ಟು ಅಲ್ಲಿ ನಿಂತು ಹಾಡಿ ಅಂತ ಹೇಳಲಿಲ್ವೇ, ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ, ಆ ಎಬಿಲಿಟಿ ಇಲ್ಲದಿದ್ದರೆ ಪರಮಾತ್ಮ ನಿಮ್ಮನ್ನು ಇತ್ತಿದ್ದು ಮಾಡ್ತಾ ಇದ್ದ, ಹಾಗೆಲ್ಲ ಮಾಡಬೇಡಿ ಅಂತ ಅವರಿಗೆ ಸಮಾಧಾನ ಮಾಡಿಬಿಟ್ಟು ಮತ್ತೆ ಅವರು ಸಮಾಧಾನ ಸ್ಥಿತಿಯಲ್ಲಿ ಬರುವಂತೆ ಅವರಿಗೆ ಸಮಾಧಾನ ಪಡಿಸ್ತಾರೆ. ಅಲ್ಲಿಂದ ಮುಂದಕ್ಕೆ ಏನಾಯಿತು ಅನ್ನೋದನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.
1: ಓಂ ನಮಃಶಿವಾಯ. ಡಿಯರ್ ಲಿಸನರ್ಸ್ ಆಫ್ ಶೈವಂ ಡಾಟ್ ಆರ್ ರೇಡಿಯೋ, ದಿ ಸೈಸ್ ಆಫ್ ಅವರ್ ಆಡಿಯೋ ಕಲೆಕ್ಷನ್ ಕಂಟಿನ್ಯೂಸ್ ಟು ಗ್ರೋ ಡೇ ಬೈ ಡೇ. ವಿ ನೌ ಹೋಸ್ಟ್ ಮೋರ್ ದ್ಯಾನ್ 25,000 ಆಡಿಯೋ ರೆಕಾರ್ಡಿಂಗ್ಸ್. In order to make these extensive resources more accessible and beneficial to our radio listeners, we have reorganized our program schedule. Thirumurai Music and Thirumurai Discourses will be broadcast on Thirunariya Tamilosai. philosophical discourses and Periyapuranam lectures in Tamil will be broadcast on Shivatattvam. Programs in languages other than Tamil will be broadcast on Shaivalahari. As a result of these changes, there will be some adjustments to program timings. We trust that you will kindly accept these schedule changes with understanding and patience. We also request you to encourage your relatives and friends to listen to and benefit from our radio services. Om Namah Shivaya.
2: Dear listeners of Shaivam.org, the following is Shukla Yajurvedam, Karma Shaka, Adhyayam 17.
3: Atha Saptar.

ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತಾರಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರನಾಯ ಚೋತ್ತರನಾಯ ಚ ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಶಶ್ಪ್ಯಾಯ ಚ ಫೇನ್ಯಾಯ ಚ ನಮಃ ಸಿಕತ್ಯಾಯ ಚ ಪ್ರವಾಹ್ಯಾಯ ಚ ನಮಃ ಕಿಗ್ಗೇಶಿಲಾಯ ಚ ಕ್ಷಯನಾಯ ಚ ನಮಃ ಕಪರ್ದಿನೇ ಚ ಪುಲಸ್ತಿನೇ ಚ ನಮಃ ಇರ್ಣ್ಯಾಯ ಚ ಪ್ರಪಥ್ಯಾಯ ಚ ನಮೋ ವ್ರಜ್ಯಾಯ ಚ ಗೋಷ್ಠ್ಯಾಯ ಚ ನಮಸ್ತಲ್ಪ್ಯಾಯ ಚ ಗೇಹ್ಯಾಯ ಚ ನಮೋ ಹೃದ್ಯಾಯ ಚ ನಿವೇಶ್ಯಾಯ ಚ ನಮಃ ಕಾಟ್ಯಾಯ ಚ ಗಹ್ವರೆಷ್ಠಾಯ ಚ ನಮಃ ಶುಷ್ಕ್ಯಾಯ ಚ ಹರಿತ್ಯಾಯ ಚ ನಮಃ ಪಾಗ್ಯಸವ್ಯಾಯ ಚ ರಜಸ್ಯಾಯ ಚ ನಮೋ ಲೋಪ್ಯಾಯ ಚೋಲಪ್ಯಾಯ ಚ ನಮ ಊರ್ವ್ಯಾಯ ಚ ಸೂರ್ವ್ಯಾಯ ಚ ನಮಃ ಪರ್ಣಾಯ ಚ ಪರ್ಣಷದಾಯ ಚ ನಮ ಉದ್ಗುರಮಾನಾಯ ಚ ಭಿಘ್ನತೆ ಚ ನಮ ಆಖಿದತೆ ಚ ಪ್ರಖಿದತೆ ಚ ನಮ ಇಷುಕೃದ್ಭ್ಯೋ ಧನುಷ್ಕೃದ್ಭ್ಯಶ್ಚವೋ ನಮಃ ನಮೋ